ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ಮಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಮೊದಲು ನೀವು ಮಾಡಬೇಕಾದ ಕೆಲಸ ನಿಮಗೆ ಸಾಧ್ಯ ಎಂದುಕೊಳ್ಳಿ, ಅರ್ಧ ಕೆಲಸ ಆದಂತೆ ಎಂಬ ಒಂದು ನುಡಿ

ಇದಿನೊಂದಿಗೆ ಇಂದು ಮಂಗಳವಾರ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM ಕಾರ್ಯಕ್ರಮದ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಯದೇವಿ ಜಯದೇವಿ ಜಯ ಶ್ರೀ ಸರಸ್ವತಿ ಎನ್ನರುಣ್ಮಂದಿರದಿ ಇರು ನಿತ್ಯ ಸುಮತಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಲೋಕಮಾತೆ ಲೋಕದಾತೆ ದೇವತೆ ದಿವ್ಯ ಬೆಳಕ ನೀಡುವ ಮಾತೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಜೈ ಜೈ ಶಕ್ತಿ ಜಗದಾಂಬೆ, ಪಾಲಿಸು ಪಾಲಿಸು ಮೂಕಾಂಬೆ, ಜಗನ್ಮಾತೆಗೆ ಜಯವೆನ್ನಿ. ಕೇಳಿ ಈ ಒಂದು ಗೀತೆಯನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮನೋಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶ್ರೀ ಶಾರದಾ ದೇವಿ ಹೇ ಮಹಾಮಾತ.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ನಾನು ಶಿವಶರಣೆ ಸತ್ಯಕ್ಕ ಇವಳ ಒಂದು ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆರಗ ತಿಪ್ಪುದೇ ನೇಮ. ಜಂಬುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಕಸಗೂಡಿಸುವ ಕಾಯದ ಸತ್ಯಕ್ಕ ಶರಣರ ಸಿದ್ಧಾಂತಕ್ಕೆ ಮನಸೋತವಳು. ಲಿಂಗನಿಷ್ಠೆ ಕಾಯಕ ನಿಷ್ಠೆಗಳನ್ನು ಶ್ರದ್ಧೆಯಿಂದ ಮಾಡ್ತಾಳೆ. ಸತ್ಯ ಶುದ್ಧ ಕಾಯಕದಿಂದ ಬಂದುದರಿಂದ ದಾಸೋಹ ಮಾಡುವುದು ಸತ್ಯಕ್ಕಳ ಪದ್ಧತಿ. ಲಿಂಗನಿಷ್ಠೆಯನ್ನು ಹೊಂದಿರುವಂಥ ಸತ್ಯಕ್ಕ ಮೂರ್ತಿ ಪೂಜೆ, ಮಂತ್ರ, ತಂತ್ರಗಳ ಪೂಜೆಯನ್ನು ಒಪ್ಕೊಳ್ಳೋದಿಲ್ಲ. ನಮ್ಮೊಳಗಿನ ದೇವ್ರು ಯಾರಪ್ಪ ಅಂತಂದ್ರೆ, ಅರಿವನ್ನ ಕಾಣಲು ಕರಸ್ಥಲದಲ್ಲಿ ಅರಿವಿನ ಕುರುಹು ಲಿಂಗ, ಅದನ್ನು ಬಸವಣ್ಣವರು ನೀಡಿದ್ದು. ನಾವು ಪೂಜೆ ಮಾಡುವವರಲ್ಲ, ಲಿಂಗ ಪೂಜೆ ಮಾಡಿಕೊಳ್ಳುವವರು. ಬಹಳ ಸುಲಭವಾಗಿ ಲಿಂಗಾನುಸಂಧಾನದ ಮೂಲಕ ಬಸವಣ್ಣನನ್ನ ಕಾಣುವುದು, ಭಗವಂತನನ್ನ ಕಾಣುವುದು. ಆದರೆ ಲಿಂಗವನ್ನು ಧರಿಸಿಕೊಂಡು ಮತ್ತೆ ಅರ್ಚನೆ ಪೂಜೆ ಮಾಡೋದು ನಮ್ಮ ಪದ್ಧತಿ ಅಂತ ಹೇಳೋದು, ಮಂತ್ರ ತಂತ್ರಗಳನ್ನು ಅನುಸರಿಸೋದು ಶರಣರ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ ಸತ್ಯಕ್ಕ. ಪೂಜೆ ಮಾಡಿ ಧೂಪ ದೀಪಾರತಿ ಮಾಡೋದು ನಮ್ಮ ಪದ್ಧತಿನ ಅಲ್ಲ. ಸತ್ಯ ಶುದ್ಧ ಕಾಯಕದಿಂದ ಬಂದ ಸಂಪತ್ತು ಮಾತ್ರ ನಮ್ಮದು. ಬೇರೆಯವರ ದುಡ್ಡು ಸಂಪತ್ತಿಗೆ ಎಂದು ಆಸೆ ಮಾಡಬಾರ್ದು. ಶರಣರಿಗೆ ತಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಣ್ಣು ಮಕ್ಕಳು, ಪರಸ್ತ್ರೀ ಪರಸ್ತ್ರೀಗೆ ಎಂದು ಅವರು ಮನಸ್ಸೋಲ್ಬಾರ್ದು. ನಮ್ಮೊಳಗಿನ ಅರಿವೇ ಗುರು ಭಗವಂತನನ್ನು ಕಾಣುವ ಇಷ್ಟಲಿಂಗವನ್ನು ಬಿಟ್ಟು ಅನ್ಯ ದೈವಗಳಿಗೆ ಎರಗುವುದು ಮಹಾ ಅಪರಾಧ ಅಂತ ಹೇಳ್ತಾರೆ ಸತ್ಯಕ್ಕ. ನಾವು ಯಾವಾಗಲೂ ಕಟ್ಟಿಕೊಂಡ ಲಿಂಗಕ್ಕೆ ಭದ್ರಾಗಿರಬೇಕು. ಇದನ್ನೇ ಅಂಬಿಗರ ಚೌಡಯ್ಯ ಒಂದು ಕಡೆ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವ ಮೂಢರ ಎಡಗಾಲ ಪಾದರಕ್ಷೆಯನ್ನು ತೆಗೆದು ಹೊಡೆ ಅಂತ ಹೇಳಿ ನಿಷ್ಠುರವಾಗಿ ಹೇಳ್ತಾರೆ. ಅಂದರೆ ಅಂತಹ ಬದ್ಧತೆಯ ವಚನಗಳನ್ನು ಕೇಳಿದ ಸತ್ಯಕ್ಕ ಸಮಾಜದಲ್ಲಿ ಇರಬೇಕಾದಂಥ ಆದರ್ಶಗಳನ್ನು ಕುರಿತು ಹೇಳ್ತಾಳೆ. ಸತ್ಯಕ್ಕನ ಕಾಯಕ ಏನಪ್ಪ ಅಂತಂದ್ರೆ ಕಸ ಗುಡಿಸೋದು. ಆದರೆ ಕಸ ಗುಡಿಸುವುದರ ಜೊತೆ ಜೊತೆಗೆ ಸಮಾಜದಲ್ಲಿ ಇರುವಂಥ ಅಜ್ಞಾನ, ಮೂಢನಂಬಿಕೆ, ಅಂಧಕಾರಗಳನ್ನು ಆಕೆ ಗುಡಿಸಿ ಹಾಕ್ತಾಳೆ. ಕಸ ಗುಡಿಸುತ್ತಲೇ ಕಾಯಕ ಮತ್ತು ದಾಸೋಹಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಆದರ್ಶವಾದಿ ಅವಳು. ನೇರ, ನಿಷ್ಠುರ, ಸತ್ಯ, ಪ್ರಾಮಾಣಿಕತೆಗೆ ಹೆಸರಾದಂಥವಳು. ಅವಳು ಸತ್ಯಕ್ಕೆ ಅಕ್ಕಳಾಗಿದ್ಲು, ಅದಕ್ಕೆ ನಾವು ಅವಳನ್ನು ಸತ್ಯಕ್ಕ ಅಂತ ಹೇಳ್ತೀವಿ. ಇವತ್ತು ನಾವು ಸುಳ್ಳು, ಲಂಚ, ಭ್ರಷ್ಟಾಚಾರ, ಭ್ರಮೆಗಳಿಂದ ಹೊರಬರದಂಗೆ ಒದ್ದಾಡ್ತೀವಿ. ಇಂದಿನ ಪ್ರಜ್ಞಾವಂತ ಸಮಾಜದೊಳಗೆ ಬಹಳಷ್ಟು ಪೂಜೆಗಳನ್ನು ಮಾಡ್ತೀವಿ, ಪುನಸ್ಕಾರಗಳನ್ನು ಮಾಡ್ತೀವಿ, ಅವೆಲ್ಲ ಭಾಳ ಹೆಚ್ಚಾಕತ್ತವ. ಆದರೆ ದಿನದಿಂದ ದಿನಕ್ಕೆ ಜೊತೆ ಜೊತೆಗೆ ಲಂಚ ವಂಚನೆಗಳು ಕೂಡ ಹೆಚ್ಚಾಕತ್ತವ ಹೊರತು ಕಡಿಮೆ ಏನಾಗಿಲ್ಲ. ಸಮಾಜದ ಈ ಎಲ್ಲ ಕೊಳಕುಗಳನ್ನು ತೆಗಿಲಿಕ್ಕೆ ಇಂದಿನ ಸ್ತ್ರೀಯರು ಮನಸ್ಸು ಮಾಡಬೇಕು. ಸತ್ಯಕ್ಕನ ಆದರ್ಶಗಳನ್ನು ನಾವು ತಂದಿದ್ದೆ ಆದರೆ ಆದರ್ಶ ರಾಜ್ಯ ನಿರ್ಮಾಣ ಸಾಧ್ಯವಾದೀತು. ಕಸಗೂಡಿಸುವ ಸತ್ಯಕ್ಕ ನಮಗೆ ಒಬ್ಬ ಘನ ವ್ಯಕ್ತಿತ್ವದ ಪ್ರೌಢ ಚಿಂತನಕಾರಳಾಗಿ ಕಾಣ್ತಾಳೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು. ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ ಹೇಳ್ತಾರೆ, ಈ ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಜ್ಞಾನವನ್ನ ತಿಳಿದವರು ಪರಮಗತಿಯನ್ನ ಪಡೆದರು. ದಿವ್ಯವಾಗಿರುವಂತಹ ಈ ಜ್ಞಾನ, ಈ ಜ್ಞಾನದಲ್ಲಿ ನೆಲೆಗೊಂಡವರು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯವರು ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು, ಅದು ಜನನದ ಮೂಲ. ನಾನು ಆ ಬ್ರಹ್ಮನಿಗೆ ಗರ್ಭದಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ ಅಂತ ಭಗವಂತ ಹೇಳ್ತಾರೆ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ನೀನು ತಿಳಿದುಕೊಳ್ಳಬೇಕು. ಪ್ರತಿ ಸರ್ವಯೋನಿಷು ಕೌಂತೆ ಎಲ್ಲ ಜೀವಿಗಳಿಗೆ ತಂದೆ ನಾನು, ಎಲ್ಲ ಜೀವಿಗಳ ಪಿತಾಮಹ ನಾನು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಭಗವದ್ಗೀತೆಯ ಈ ಸಂದೇಶವನ್ನು ಪ್ರತಿಯೊಬ್ಬರೂ ಅರಿತುಕೊಂಡ್ರೆ, ಕೇವಲ ಭಾರತೀಯರು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರುವಂಥ ಎಲ್ಲರೂ ಕೂಡ ಇದನ್ನು ಅರಿತುಕೊಂಡ್ರೆ, ಸೊ ನಮ್ಮಲ್ಲಿ ಆ ಒಂದು ಭ್ರಾತೃತ್ವ ಅನ್ನುವಂಥದ್ದು ಬೆಳೆಯುತ್ತದೆ. ವಿಶ್ವ ಭ್ರಾತೃತ್ವ ಅಥವಾ ವಸುದೇವ ಕುಟುಂಬಕಂ ಅನ್ನುವಂಥ ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಯಾಕೆಂದರೆ ಇಲ್ಲಿ ಕೇವಲ ಭಾರತೀಯರ ತಂದೆ ನಾನು ಅಂತ ಹೇಳ್ತಾ ಇಲ್ಲ ಶ್ರೀಕೃಷ್ಣ. ಸರ್ವಯೋನಿಷು ಕೌಂತೆಯ ಪ್ರತಿಯೊಬ್ಬರು, ಸುಹೃದಂ ಸರ್ವಭೂತಾನಾಂ, ಎಲ್ಲರ ತಂದೆ ನಾನು ಅನ್ನೋದನ್ನು ಭಗವಂತ ಹೇಳ್ತಾರೆ ಅಲ್ವಾ. ಪ್ರತಿಯೊಂದು ಜೀವಿಗಳ ತಂದೆ ಅಂತ ಹೇಳ್ತಾರೆ. ಸೊ ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅನ್ನೋದನ್ನು ನಾವು ಒಪ್ಪಿಕೊಂಡಾಗ, ಸೊ ನಮ್ಮಲ್ಲಿ ದ್ವೇಷ, ಅಸೂಯೆ ಅಥವಾ ಹೊಡೆದಾಟ ಇದೆಲ್ಲವೂ ನಿಂತು ಹೋಗುತ್ತೆ. ಭಗವದ್ಗೀತೆಯ ಜ್ಞಾನ ಪ್ರತಿಯೊಬ್ಬರಿಗೂ ಇರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದಾದಮೇಲೆ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ಇಲ್ಲಿ ಭಗವಂತ ವಿವರಿಸ್ತಾ ಹೋಗ್ತಾರೆ.

ಇನಮೌವ್ಯಯಂ. ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಸೊ ಈ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ. ನಾವು ನಿತ್ಯ, ಸೊ ನಿತ್ಯನಾದ ಜೀವಿಯು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಜೀವಿ ನಿತ್ಯ ಶಾಶ್ವತ, ನಾವು ಆತ್ಮ, ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ನಾವು ಯಾವಾಗಲೂ ಶಾಶ್ವತವಾಗಿ ಇರುತ್ತೇವೆ. ಆದರೆ ಈ ಐಹಿಕ ಪ್ರಕೃತಿಗೆ ನಾವು ಬಂದಾಗ ಪಂಚಭೂತಗಳಿಂದ ಕೂಡಿರುವಂತಹ ಈ ಶರೀರ ನಮಗೆ, ಸೊ ಯಾವ ಥರ, ಅದಾದಮೇಲೆ ಸೂಕ್ಷ್ಮ ದೇಹ, ಅದಾದಮೇಲೆ ಮೂರು ಗುಣಗಳು, ಇಲ್ಲಿ ನಮ್ಮನ್ನು ಯಾವ ಥರ ಒಂದು ಕವರ್ ಮಾಡುತ್ತಂದರೆ ಈ ಐಹಿಕ ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ನಾವು ಇವುಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತೇವೆ ಅಂತೇಳಿ. ಜೀವಿಯು ಲೌಕಿಕನಾದವನು, ಆದ್ದರಿಂದ ಅವನಿಗೂ ಐಹಿಕ ಪ್ರಕೃತಿಗೂ ಸಂಬಂಧವಿಲ್ಲ. ಆದರೂ ಆತನು ಐಹಿಕ ಜಗತ್ತಿನಿಂದ ಬದ್ಧನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ಗುಣತ್ರಯಗಳ ಪ್ರಬಲ ಪ್ರಭಾವದಲ್ಲಿ ವರ್ತಿಸುತ್ತಿದ್ದಾನೆ. ಪ್ರಕೃತಿಯ ಬೇರೆ ಬೇರೆ ಅಂಶಗಳಿಂದ ಜೀವಿಗಳಿಗೆ ಬೇರೆ ಬೇರೆ ಬಗೆಯ ದೇಹಗಳು ಲಭ್ಯವಾಗುತ್ತವೆ. ಇದರಿಂದ ಅವರು ಆ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸಲು ಪ್ರೇರಣೆ ಪಡೆಯುತ್ತಾರೆ. ಸುಖ ದುಃಖಗಳ ವೈವಿಧ್ಯಕ್ಕೆ ಇದು ಕಾರಣ. ಸೊ ಯಾಕೆ ಭಗವಂತ ಈ ಮೂರು ಗುಣಗಳನ್ನು ಸೃಷ್ಟಿಸಿದರು ಅಂತ ಯಾರಾದರೂ ಕೇಳ್ಬೋದು. ಈ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳು ಅಂದರೆ ಈಗ ಯಾವ ನಿಯಮಗಳು ಇರಲೇಬೇಕಲ್ವಾ. ಈಗ ನೀವು ಯಾವುದೇ ಒಂದು ದೇಶಕ್ಕೆ ಹೋದರೂ ಆ ದೇಶದ ನಿಯಮಗಳು ಅನ್ನುವಂಥದ್ದಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕಾನೂನು ವ್ಯವಸ್ಥೆ, ಇದೆಲ್ಲವೂ ಯಾಕೆ ಇರುತ್ತೆ. ಸೊ ಶಾಂತಿಯಿಂದ ಎಲ್ಲರೂ ಬಾಳೋದಕ್ಕೋಸ್ಕರ ಇರುತ್ತೆ. ಯಾರಾದರೂ ರೂಲ್ಸನ್ನು ಬ್ರೇಕ್ ಮಾಡಿದರೆ ಅವರು ಶಿಕ್ಷೆಗೆ ಅರ್ಹರಾಗುತ್ತಾರೆ. ಹಾಗೆ ಇಲ್ಲಿ ಐಹಿಕ ಪ್ರಪಂಚವನ್ನು ಸೃಷ್ಟಿಸಿದ ಭಗವಂತ ಅದರದ್ದೇ ಆದ ನಿಯಮಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ರಚಿಸಿದ್ದಾರೆ, ಕರ್ಮದ ನಿಯಮ. ಸೊ ಹೇಗೆ ಇಲ್ಲಿ ಅಂದರೆ ಯಾವ ಥರ ಕರ್ಮದ ನಿಯಮ ನಮ್ಮ ಮೇಲೆ ಕೆಲಸ ಮಾಡುತ್ತೆ, ಯಾವ ಥರ ಕರ್ಮಕ್ಕೆ ಯಾವ ಥರ ಶಿಕ್ಷೆ ಅನ್ನುವಂಥದ್ದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ, ಶಾಸ್ತ್ರಗಳಲ್ಲಿ ಅದರ ಬಗ್ಗೆ ವಿವರಣೆ ಇದೆ. ಹಾಗೆ ಈ ಪ್ರಕೃತಿಯ ಮೂರು ಗುಣವನ್ನು ಕೂಡ ಭಗವಂತ ಇಲ್ಲಿ ಸೃಷ್ಟಿಸ್ತಾರೆ, ಯಾಕಂದರೆ ಈ ನಿಯಮಗಳ ಅಡಿಯಲ್ಲಿ ನಾವು ಬದುಕಬೇಕು. ಇದು ಐಹಿಕ ಜಗತ್ತು, ಐಹಿಕ ಜಗತ್ತಿನ ಗುಣಲಕ್ಷಣಗಳೇ ಹಾಗೆ. ಇಲ್ಲಿ ಎಲ್ಲ ನಿಯಮಗಳಿವೆ, ಆದರೆ ಶಾಶ್ವತವಾದಂಥ ಲೋಕದಲ್ಲಿ ನಿಯಮಗಳಿಲ್ಲ. ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಸುಖ ಸಂತೋಷದಿಂದ ಇರುವಂಥದ್ದು. ಆದರೆ ಐಹಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ, ಮತ್ತು ಇಲ್ಲಿ ಮೂರು ಗುಣಗಳಿಂದ ನಾವು ಬಂಧಿತರಾಗುತ್ತೇವೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮನ್ನು ಪವಿತ್ರೀಕರಿಸೋದಕ್ಕೆ ಇರುವಂಥದ್ದು. ಈಗ ಕರ್ಮಗಳ ನಿಯಮವನ್ನು ಸರಿಯಾಗಿ ಅರಿತುಕೊಂಡವನು ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ. ಸೊ ಯಾವ ಥರ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಅವನು ಶಾಸ್ತ್ರಗಳ ಪ್ರಕಾರ

ಅರಿತುಕೊಳ್ತಾನೆ. ಈ ಮೂಲಕ ಅವನು ಭಗವಂತನ ಜೊತೆ ಮತ್ತೆ ಕನೆಕ್ಟ್ ಆಗ್ತಾನೆ. ಸೊ ಹೀಗೆ ಆದ್ರಿಂದ ಇಲ್ಲಿ ಇರುವಂತ ಎಲ್ಲ ಅರೇಂಜ್ಮೆಂಟ್ ಕೊನೆಗೆ ನಾವು ಅಲ್ಟಿಮೇಟ್ಲಿ ಅಂತತೋಗತ್ವ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವಂಥದ್ದು. ಆದರೆ ಜನರಿಗೆ ಅದು ಅರ್ಥ ಆಗಲ್ಲ. ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು, ಈ ಜ್ಞಾನ ಇದು ಶ್ರೇಷ್ಠವಾದದ್ದು, ಇದನ್ನು ತಿಳಿದುಕೊಳ್ಬೇಕು. ಒಬ್ಬ ಯಾವ ಗುಣದಲ್ಲಿ ಇದ್ದಾನೆ ಅನ್ನೋದನ್ನು ಅವನು ಅರಿತುಕೊಂಡು ಅವನ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಇರಿಸುವಂಥ ಕಾರ್ಯವನ್ನು ಅವನು ಮಾಡಬೇಕು. ಆ ಉದ್ದೇಶದಿಂದ ಇಲ್ಲಿ ಭಗವಂತ ಈ ಮೂರು ನಿಯಮಗಳ ಬಗ್ಗೆ ವಿವರಿಸ್ತಾರೆ, ಮೂರು ಗುಣಗಳ ಬಗ್ಗೆ.

0: ಪಾಪರಹಿತನೇ. ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿತರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ. ಶ್ರೀಗ ಸತ್ವಗುಣ, ರಜಗುಣ, ತಮೋಗುಣ, ಈ ಮೂರು ಗುಣಗಳು ಅಹಿಕ ಪ್ರಕೃತಿಯಲ್ಲಿ ಇರುವಂಥದ್ದು. ಸೊ ನಮ್ಮಲ್ಲಿ ಕೂಡ ಆ ಗುಣಗಳು ಹೇಗೆ ಇರುತ್ತೆ ಅಂತೇಳಿ. ಈಗ 100% ಸತ್ವಗುಣದಲ್ಲಿ ಒಬ್ಬರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಲ್ಲಿ 85% ಸತ್ವಗುಣ ಇರ್ಬೋದು, ಇನ್ನೊಂದು 10% ರಜಗುಣ, ಇನ್ನೊಂದು 5% ತಮೋಗುಣ ಇರ್ಬೋದು. ಕೆಲವರಲ್ಲಿ ರಜಗುಣ ಹೆಚ್ಚಿರ್ಬೋದು, 70% ರಜಗುಣ, 10% ಸತ್ವಗುಣ, ಇನ್ನೊಂದು 20% ತಮೋಗುಣ, ಹೀಗೆ ಇರ್ಬೋದು. ಸೊ ಯಾರಲ್ಲಿ ಯಾವುದು ಪ್ರಾಮಿನೆಂಟ್ ಆಗಿ ಅಂದರೆ ಯಾವುದು ಹೆಚ್ಚಿರುತ್ತೋ ಅದರ ಪ್ರಕಾರ ಅವರು ಯಾವ ಗುಣದವರು ಅಂತ ಹೇಳಲಾಗುತ್ತದೆ. ಸೊ ಹಾಗೆ ಇಲ್ಲಿ ಸತ್ವಗುಣ ಇತರ ಎರಡು ಗುಣಗಳಿಗಿಂತ ನಿರ್ಮಲವಾದದ್ದು, ರಜೋ ಮತ್ತು ತಮೋಗುಣಗಳಿಂದ ಅದು ಪ್ರಕಾಶಮಾನವಾದದ್ದು. ಆದರೆ ಅವರಿಗೆ ಕೂಡ ಬದ್ಧತೆ ಅನ್ನುವಂಥದ್ದಿದೆ. ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಅವರು ಬದ್ಧರಾಗುತ್ತಾರೆ ಅಂತೇಳಿ. ಸೊ ಈಗ ಅಹಿಕ ಪ್ರಕೃತಿಯಿಂದ ಬದ್ಧರಾದ ಜೀವಿಗಳು ಹಲವು ಬಗೆಗಳವರು. ಒಬ್ಬನು ಸುಖವಾಗಿರುತ್ತಾನೆ, ಮತ್ತೊಬ್ಬನು ಬಹು ಚಟುವಟಿಕೆಯಿಂದ ಇರುತ್ತಾನೆ, ಇನ್ನೊಬ್ಬನು ನಿಸ್ಸಹಾಯಕನಾಗಿರುತ್ತಾನೆ. ಈ ಎಲ್ಲ ಬಗೆಗಳ ಮಾನಸಿಕ ಅಭಿವ್ಯಕ್ತಿಗಳು ಪ್ರಕೃತಿಯಲ್ಲಿ ಜೀವಿಗಳ ಬದ್ಧ ಸ್ಥಿತಿಗೆ ಕಾರಣ. ಅವು ಹೇಗೆ ಭಿನ್ನವಾಗಿ ಬದ್ಧವಾಗಿರುತ್ತವೆ ಎನ್ನುವುದನ್ನು ಭಗವದ್ಗೀತೆಯ ಈ ವಿಭಾಗದಲ್ಲಿ ವಿವರಿಸಿದೆ. ಸತ್ವಗುಣವನ್ನು ಮೊದಲು ಪರಿಶೀಲಿಸಿದೆ. ಈ ಅಹಿಕ ಜಗತ್ತಿನಲ್ಲಿ ಸತ್ವಗುಣವನ್ನು ಬೆಳೆಸಿಕೊಳ್ಳುವುದರ ಪರಿಣಾಮವೆಂದರೆ ಅಂಥ ಮನುಷ್ಯ ಬೇರೆ ರೀತಿಯಲ್ಲಿ ಬದ್ಧರಾಗಿರುವವರಿಗಿಂತ ಬುದ್ಧಿವಂತನಾಗಿರುತ್ತಾನೆ. ಸತ್ವಗುಣವಿರುವವನ ಮೇಲೆ ಅಹಿಕ ದುಃಖಗಳು ಅಷ್ಟು ಪರಿಣಾಮವನ್ನು ಮಾಡುವುದಿಲ್ಲ ಮತ್ತು ಅವನಿಗೆ ಅಹಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾವನೆ ಇರುತ್ತದೆ. ಸತ್ವಗುಣದಲ್ಲಿ ಮನುಷ್ಯನು ಪಾಪಕರ್ಮಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮುಕ್ತನೇ ಆಗುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಸುಖದ ಭಾವನೆಗೆ ಕಾರಣ. ವಾಸ್ತವವಾಗಿ ಸತ್ವಗುಣ ಎಂದರೆ ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖದ ಭಾವನೆ ಎಂದರ್ಥ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಇಲ್ಲಿ ಒಂದು ಕಷ್ಟ ಇದೆ. ಜೀವಿ ಸತ್ವಗುಣದಲ್ಲಿದ್ದಾಗ ತಾನು ಜ್ಞಾನದಲ್ಲಿ ಮುಂದುವರೆದಿದ್ದೇನೆ ಮತ್ತು ಇತರರಿಗಿಂತ ಶ್ರೇಷ್ಠ ಎನಿಸುವಂತೆ ಬದ್ಧ ಸ್ಥಿತಿಗೆ ಬರುತ್ತಾನೆ. ಹೀಗೆ ಅವನು ಬದ್ಧನಾಗುತ್ತಾನೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳೆಂದರೆ ವಿಜ್ಞಾನಿ ಮತ್ತು ತತ್ವಶಾಸ್ತ್ರಜ್ಞರು. ಇಬ್ಬರಿಗೂ ತಮ್ಮ ಜ್ಞಾನದ ವಿಷಯದಲ್ಲಿ ತುಂಬ ಹೆಮ್ಮೆ. ಸಾಮಾನ್ಯವಾಗಿ ಅವರು ತಮ್ಮ ಜೀವನದ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಿಕೊಳ್ಳುವುದರಿಂದ ಒಂದು ಬಗೆಯ ಐಹಿಕ ಸುಖದ ಭಾವನೆ ಬರುತ್ತದೆ. ಬದ್ಧ ಬದುಕಿನಲ್ಲಿನ ಈ ಹೆಚ್ಚಿನ ಸುಖದ ಭಾವನೆಯಿಂದ ಅವರು ಐಹಿಕ ಪ್ರಕೃತಿಯ ಸತ್ವಗುಣದಿಂದ ಬಂಧಿತರಾಗ್ತಾರೆ. ಇದರಿಂದ ಸತ್ವಗುಣದಲ್ಲಿ ಕೆಲಸ ಮಾಡುವುದರತ್ತ ಅವರು ಆಕರ್ಷಿತರಾಗ್ತಾರೆ. ಈ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಆಕರ್ಷಣೆ ಇದ್ದಷ್ಟು ಕಾಲವೂ ಅವರು ಪ್ರಕೃತಿಯ ಗುಣಗಳಲ್ಲಿ ಯಾವುದಾದ್ರೊಂದು ಬಗೆಯ ದೇಹವನ್ನು ಪಡೆಯಬೇಕಾಗುತ್ತೆ. ಹೀಗೆ ಬಿಡುಗಡೆಯಾಗುವುದರ ಸಂಭವವೂ ಇಲ್ಲ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಸಂಭವವೂ ಇಲ್ಲ. ಮನುಷ್ಯನು ಮತ್ತೆ ಮತ್ತೆ ಒಬ್ಬ ತತ್ವಶಾಸ್ತ್ರಜ್ಞನಾಗಬಹುದು, ವಿಜ್ಞಾನಿಯಾಗಬಹುದು ಅಥವಾ ಕವಿಯಾಗಬಹುದು. ಅದೇ ಹುಟ್ಟು ಸಾವುಗಳ ಅದೇ ತೊಂದರೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಿಕೊಳ್ಳಬಹುದು. ಆದರೆ ಅಹಿಕ ಶಕ್ತಿಯ ಮಾಯೆಯಿಂದ ಈ ಬಗೆಯ ಬದುಕು ಸಂತೋಷಕರವಾಗಿದೆ ಎಂದು ಮನುಷ್ಯನು ಭಾವಿಸ್ತಾನೆ. ಸೊ ಇಲ್ಲಿ ಸತ್ವಗುಣದಲ್ಲಿ ಕೂಡ ಸುಖ ಮತ್ತು ಜ್ಞಾನದ ಪ್ರಜ್ಞೆ ಅವರನ್ನು ಬಂಧಿಸುತ್ತದೆ. ತಾವು ಸುಖವಾಗಿದ್ದೇವೆ ಮತ್ತು ನಮಗೆ ಎಲ್ಲವೂ ತಿಳಿದಿದೆ ಅನ್ನುವಂಥ ಒಂದು ಪ್ರಜ್ಞೆಯಲ್ಲಿ ಅವರು ಇರುತ್ತಾರೆ. ನಾವು ತಿಳಿದಿದ್ದದ್ದೇ ಅದು ಅಲ್ಟಿಮೇಟ್ ಆಗಿರುತ್ತೆ, ಅದಕ್ಕಿಂತ ಮಿಗಿಲಾದ ಜ್ಞಾನ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. 7ನೇ ಶ್ಲೋಕ.
1: ರಜುರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಘ ಸಮುದ್ಭವಂ ತನ್ನಿ ಬದ್ನಾತಿ ಕೌಂತೇಯ ಕರ್ಮ ಸಂಘೇನ ದೇಹಿನಂ.
0: ರಜೋಗುಣವು ಮಿತಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೊ ರಜೋಗುಣದಲ್ಲಿ ಮಿತಿಯಿಲ್ಲದ ಆಸೆಗಳು, ಒಂದರ ನಂತರ ಇನ್ನೊಂದು ಆಸೆಗಳು ಬರ್ತಾನೆ ಇರುತ್ತೆ, ತೃಪ್ತಿ ಅನ್ನುವಂಥದ್ದೇ ಇರುವುದಿಲ್ಲ. ಸೊ ಆದ್ದರಿಂದ ಅವನು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಪ್ರತಿಯೊಂದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ನೋಡುವಂಥದ್ದು, ಅದರಿಂದ ನನಗೇನು ಲಾಭ ಇರುತ್ತೆ ಅನ್ನುವಂಥದ್ದು, ಅದೆಲ್ಲವೂ ಒಂದು ರಜಗುಣದ ಲಕ್ಷಣ. ಅದಲ್ಲದೆ ಸ್ತ್ರೀ ಪುರುಷರ ಪರಸ್ಪರ ಆಕರ್ಷಣೆಯು ಕೂಡ ರಜಗುಣದ ಲಕ್ಷಣ.

0: ಸತ್ವಗುಣವು ಹೆಚ್ಚಾದಾಗ ಮನುಷ್ಯನಿಗೆ ಐಹಿಕ ಭೋಗದ ಹಂಬಲವಾಗುತ್ತದೆ. ಅವನು ಇಂದ್ರಿಯ ತೃಪ್ತಿಯನ್ನು ಬಯಸುತ್ತಾನೆ. ಇಂದ್ರಿಯ ತೃಪ್ತಿಗಾಗಿ ರಜಗುಣದ ಮನುಷ್ಯನು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಗೌರವವನ್ನು ಬಯಸ್ತಾನೆ. ಇದರ ಮುಂದಿನ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದಂತಹ ನಾಟ್ಯಭೂಷಣ ನಾಡೋಜ ಏಣಗಿ ಬಾಳಪ್ಪನವರ ಪುತ್ರರು. ತಂದೆಯ ಪ್ರಭಾವಳಿಯಲ್ಲಿ ಬೆಳೆದರೂ ಸಹ ಉನ್ನತ ಶಿಕ್ಷಣವನ್ನ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಕಾರಿ ಅಭಿಯಂತರರಾದವರು. ತಂದೆಯವರ ರಂಗ ಪ್ರೀತಿಯನ್ನ ಉಳಿಸಿ ಬೆಳೆಸಿಕೊಂಡು ಬಂದವರು, ಸಾಹಿತ್ಯ ಪ್ರೀತಿಗೆ ಸಾಕ್ಷಿಯಾದವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾಗಿ, ಇಂಚಲ ಸ್ಮಾರಕ ಸಮಿತಿಯ ಕೋಶಾಧ್ಯಕ್ಷರಾಗಿ, ನೂತನ ಕನ್ನಡ ಭವನ ಕಟ್ಟಡ ಸಮಿತಿಯ ಉಸ್ತುವಾರಿ ನಿರ್ವಹಿಸಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಬೆಳಗಾವಿಗೆ ಸುಸಜ್ಜಿತ ಅತ್ಯಾಧುನಿಕ ಸಾಂಸ್ಕೃತಿಕ ಭವನ ಬರಲು ಹಗಲಿರುಳು ಶ್ರಮಿಸಿದವರು. ಜೊತೆಗೆ 20 ವರ್ಷಗಳ ಕಾಲ ಕರ್ನಾಟಕ ರಂಗಭೂಮಿ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಸುಭಾಷ್ ಏಣಿಗೆಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ
0: ಸರ್. ಇವಾಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ನಿಮ್ಗೆ, ಅಂದ್ರೆ ಕಾರ್ಯಕ್ರಮದಲ್ಲಿ ನಾ ಕೇಳ್ತಾ ಇರ್ತೀನಿ, ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಒಂದು ಸಾಧನೆಯನ್ನ ಮಾಡಿದವರಿಗೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ ಕೇಳ್ತಾ ಇರ್ತೀನಿ. ನಿಮ್ಗೆ ಆ ಒಂದು ಪ್ರಶ್ನೆ ಕೇಳುವ ಅಗತ್ಯವೇ ಇಲ್ಲ, ಯಾಕಂದ್ರೆ ನಿಮ್ಗೆ ಸ್ಫೂರ್ತಿ ಅಂದ್ರೆ ನಿಮ್ಮ ತಂದೆಯವರು, ಹಾಗೇನೆ ನಿಮ್ಮ ವೃತ್ತಿಗೆ ಕಲೆಗೆ ಸಂಬಂಧಪಟ್ಟಂತೆ ತಂದೆಯವರಾದ್ರೆ ವೃತ್ತಿಗೆ ಸಂಬಂಧ
1: ಆದರ್ಶ, ಅವರೇ ನನಗೆ ದಾರಿದೀಪ.
0: ವೃತ್ತಿಗೆ ಸಂಬಂಧಪಟ್ಟಂತೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಾನೆ ಹೇಳ್ಬಹುದು ಅನ್ಕೊಳ್ತೀನಿ. ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದು.
1: ವೃತ್ತಿ ಜೀವನ ಅಂದ್ರೆ ನಾನು

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಮುಖ್ಯವಾಗಿ ಆಯುರ್ವೇದದಲ್ಲಿ ಕೆಲವು ನಿತ್ಯ ಸೇವನೀಯ ದ್ರವ್ಯಗಳನ್ನು ಹೇಳಿದ್ದಾರೆ. ಅವುಗಳ ಮೂಲಕ ನಾನು ಹೇಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಪಡಿಬೋದು. ಮುಖ್ಯವಾಗಿ ಆಯುರ್ವೇದದಲ್ಲಿ ವಿಶೇಷವಾಗಿ ಷಷ್ಟಿಕ ಶಾಲಿ ಅಂದರೆ 6 ವಾರ ಹಳೆಯ ಅಕ್ಕಿ ಮತ್ತು ಮುದ್ಗ ಅಂದರೆ ಹೆಸರುಕಾಳು, ಉಪ್ಪಿನಲ್ಲಿ ಸೈಂಧವ ಲವಣ ಮತ್ತು ಆಮಲಕಿ ನೆಲ್ಲಿಕಾಯಿ, ಯವ ಅಂದರೆ ಜವೆಗೋಧಿ ಮತ್ತು ಹಾಲು ಅಂದರೆ ಗೋದುಗ್ಧ, ಇಲ್ಲಿ ಆಕಳ ಹಾಲು ಮತ್ತು ಆಕಳ ತುಪ್ಪ ಮತ್ತು ಮಾಂಸರಸ ಜೊತೆಗೆ ಜೇನುತುಪ್ಪ, ಇವುಗಳನ್ನು ನಿತ್ಯವಾಗಿ ದಿನನಿತ್ಯನೂ ಕೂಡ ನಾವು ಸೇವಿಸಿದರೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಸಮ ಪ್ರಮಾಣದಲ್ಲಿ ದೊರೀತವೆ ಅಂತ ನಾವು ಅಂದ್ಕೋಬೋದು. ಇದಲ್ಲದೇ ಪಟೋಲ, ಶರ್ಕರ, ದಾಳಿಂಬರಿ ಹಣ್ಣು, ಹರಿತಕ್ಕಿ, ನೆಲ್ಲಿಕಾಯಿ, ಬಿಬಿತಕ್ಕಿ ಅಂದರೆ ತ್ರಿಫಲ, ಇವನ್ನು ಸೇವಿಸಿದರೆ ಅತ್ಯುತ್ತಮವಾದ ಪೋಷಕಾಂಶಗಳು ದೇಹಕ್ಕೆ ದೊರೀತವೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಳೆ ಅಕ್ಕಿ ಜೀರ್ಣಕ್ಕೆ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತದೆ. ಅಡುಗೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ, ನಿಧಾನವಾಗಿ ಬೇಯದೆ ಅತ್ಯಂತ ಬೇಗ ನಮಗೆ ಅನ್ನ ದೊರಕ್ತದೆ. ಅದೇ ರೀತಿಯಾಗಿ ಹಳೆ ಅಕ್ಕಿ ಲಘುವಾಗಿ ಕೆಲಸ ಮಾಡುತ್ತದೆ, ಜೀರ್ಣಕ್ಕೆ ತುಂಬ ಹಗುರವಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಆದರೆ ಹೊಸ ಅಕ್ಕಿ ಅದು ಅತ್ಯಂತ ಗುರುವಾಗಿರ್ತದೆ. ಗುರು ಅಂತಂದರೆ ಜೀರ್ಣಕ್ಕೆ ಸ್ವಲ್ಪ ಕಷ್ಟಕರ, ಹಳೆ ಅಕ್ಕಿಯಷ್ಟು ಸರಳವಾಗಿ ಅದು ಜೀರ್ಣ ಆಗಲ್ಲ. ಆದ್ದರಿಂದ ಯಾವಾಗಲೂ 6 ವಾರದ ನಂತರದ ಯಾವಾಗಲೂ ನಾವು ಹಳೆ ಅಕ್ಕಿಯನ್ನೇ ಬಳಸ್ತಿರ್ತೀವಿ, ಹಳೆ ಅಕ್ಕಿದೇ ಉತ್ತಮ ಅಂತ ನಾವು ಹೇಳ್ಕೋಬೋದು. ಈ ಮೇಲೆ ಇರ್ತಕ್ಕಂಥ ಎಲ್ಲ ಆಹಾರಗಳನ್ನು, ಆಹಾರ ದ್ರವ್ಯಗಳನ್ನು ಅಂದರೆ ಈ ಹಳೆ ಅಕ್ಕಿ, ಹೆಸರುಕಾಳು, ಸೈಂಧವ ಲವಣ, ನೆಲ್ಲಿಕಾಯಿ, ಜವೆಗೋಧಿ ಮತ್ತು ಹಾಲು, ತುಪ್ಪ ಮತ್ತು ಮಾಂಸರಸ, ಇವುಗಳನ್ನೆಲ್ಲ ನಾವು ಒಳಗೊಂಡು ಆಹಾರವನ್ನು ಯೋಜನೆ ಮಾಡಿದ್ದೇ ಆದರೆ, 2 ಹೊತ್ತಿನ ಊಟ ಅಥವಾ 1 ಉಪಹಾರ ಮತ್ತು 2 ಹೊತ್ತಿನ ಊಟ ಈ ರೀತಿ ಯೋಜನೆ ಮಾಡಿದ್ದೇ ಆದರೆ ನಮ್ಮ ಆರೋಗ್ಯ ರಕ್ಷಣೆ ಆಗೋದಲ್ಲದೇ ಯಾವುದೇ ರೋಗಗಳು ಬರದಂತೆ ಕೂಡ ನಾವು ನೋಡ್ಕೋಬೋದು. ಯಾಕಂದರೆ ನಮಗೆ ಈ ಎಲ್ಲ ಆಹಾರ ಪದಾರ್ಥಗಳ ಮೂಲಕ ಸಮ ಪ್ರಮಾಣದ ಪೋಷಕಾಂಶಗಳು ದೇಹಕ್ಕೆ ದೊರೆತಿರ್ತವೆ. ಹಾಗೂ ನಾವು ಸಾಕಷ್ಟು ಕಲುಷಿತ ವಾತಾವರಣದಲ್ಲಿ ಇವತ್ತಿನ ದಿವಸ ಜೀವನ ನಡೆಸ್ತಾ ಇದ್ದೀವಿ, ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ಆದರೆ ನಮ್ಮ ವ್ಯಾಧಿ ಕ್ಷಮತ್ವ ಅಂದರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಚೆನ್ನಾಗಿತ್ತಂದರೆ ಈ ಎಲ್ಲ ರೋಗಗಳು ಬರೋದನ್ನು ನಾವು ತಪ್ಪಿಸ್ಬೋದು. ಆದ್ದರಿಂದ ಈ ಎಲ್ಲ ಪೋಷಕಾಂಶಗಳನ್ನು ನಾವು ತೆಗೆದುಕೊಂಡಿದ್ದೇ ಆದರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತದೆ ಮತ್ತು ಮುಂದೆ ಬರಬಹುದಾದಂಥ ಅನೇಕ ರೋಗಗಳು ಕೂಡ ತಪ್ಪು ಹೋಗ್ತವೆ ಅಂತ ನಾವು ಅಂದ್ಕೋಬೋದು. ಈಗ ಏಕದಳ ಧಾನ್ಯಗಳು ಮುಖ್ಯವಾಗಿ ಅಂದರೆ ನಾವು ಒಂದೇ ದಳ ಕೊಟ್ಟಿದ್ರೆ ಅದು ಪುಡಿ ಆಗಬೇಕು ಅಂತ ಧಾನ್ಯಗಳನ್ನು ನಾವು ಏಕದಳ ಧಾನ್ಯಗಳು ಅಂತ ಹೇಳ್ತೇವೆ. ರಾಗಿ, ಅಕ್ಕಿ, ಗೋಧಿ, ಜವೆಗೋಧಿ ಇವೆಲ್ಲ ಇವುಗಳಲ್ಲೇ ಮುಖ್ಯವಾಗಿ ಷಷ್ಟಿಕ ಶಾಲಿಯನ್ನು ಹೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಧುರ ರಸ, ನಮಗೆಲ್ಲ ಗೊತ್ತು ಅನ್ನ ಯಾವಾಗಲೂ ಮಧುರ ರಸ, ಮಧುರ ವಿಪಾಕ ಅಂದರೆ ಜೀರ್ಣವಾದ ನಂತರ ಇದು ವಿಪಾಕ, ಮಧುರ ವಿಪಾಕ ಆಗ್ತದೆ. ಈ ಅಕ್ಕಿಯಲ್ಲಿರ್ತಕ್ಕಂಥ ಪ್ರೋಟೀನ್ ಉಳಿದೆಲ್ಲ ಏಕದಳ ಧಾನ್ಯಗಳಲ್ಲಿ ದೊರಕ್ತಕ್ಕಂಥ ಪ್ರೋಟೀನ್ಗಿಂತ ಭಾಳ ಶ್ರೇಷ್ಠವಾಗಿರ್ತದೆ, ಅಂದರೆ ತುಂಬ ವೇಗವಾಗಿ ಜೀರ್ಣವಾಗ್ತಕ್ಕಂಥ ಪ್ರೋಟೀನ್ ಆಗಿರ್ತದೆ. ಅಗತ್ಯ ಅಮೈನೋ ಆಸಿಡ್ ಆದಂಥ ಲೈಸಿನ್ಗಳನ್ನು ಇದು ಹೊಂದಿರುತ್ತದೆ, ಅಂದರೆ ಸುಲಭವಾಗಿ ಸಿಗ್ತಕ್ಕಂಥ ಪ್ರೋಟೀನ್, ಸುಲಭವಾಗಿ ಜೀರ್ಣ ಆಗ್ತದೆ. ಅದಲ್ಲದೆ ಕೇವಲ ಕಾರ್ಬೋಹೈಡ್ರೇಟ್ ನೀಡೋದಲ್ಲದೇ ಇತರ ಪೋಷಕಾಂಶಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಇದು ಕೊಡ ಮಾಡ್ತದೆ. ಮುಖ್ಯವಾಗಿ ಪ್ರೋಟೀನು ಮತ್ತು ಖನಿಜಾಂಶಗಳು, ಬಿ ಗ್ರೂಪ್ ವಿಟಮಿನ್ಸ್ಗಳನ್ನು ಇದು ಪೂರೈಸ್ತದೆ. ಶರೀರಕ್ಕೆ ಬೇಕಾಗ್ತಕ್ಕಂಥ ಶಕ್ತಿಯಲ್ಲಿ ಬಹುಪಾಲ ಅಂದರೆ 70-80% ಶಕ್ತಿ ನಮಗೆ ಅಕ್ಕಿ

ಮೂಲಕ ದೊರಕ್ತದೆ. ಆದ್ದರಿಂದ ಇದು ಪೋಷಕಾಂಶ ದೃಷ್ಟಿಯಲ್ಲಿ ನೋಡಿದಾಗ ಕೂಡ ಅತ್ಯಂತ ಮಹತ್ವವಾದ ಏಕದಳ ಧಾನ್ಯ ಅಂತ ನಾವು ಅನ್ಕೋಬೋದು. ಇನ್ನೊಂದು ಏಕದಳ ಧಾನ್ಯ ಅಂತಂದರೆ ಜವೆಗೋಧಿ. ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಜವೆಗೋಧಿ ಬಗ್ಗೆ ಹೇಳಬೇಕಾದ್ರೆ ಇದು ಮಧುರ ಕಷಾಯ ರಸ, ಉಷ್ಣವೀರ್ಯ. ಅಂದರೆ ನಾವೇನು ಸಾಮಾನ್ಯ ಭಾಷೆಯಲ್ಲಿ ಇದು ಸ್ವಲ್ಪ ಹೀಟ್ ಅಂತ ಏನು ಅದೇ ರೀತಿ ಇದು ಉಷ್ಣವೀರ್ಯ, ಮಧುರ ವಿಪಾಕ. ಆದರೆ ಜೀರ್ಣವಾದ ನಂತರ ಇದು ಅತ್ಯಂತ ಮಧುರ ವಿಪಾಕ ಹೊಂದಿರುತ್ತದೆ, ಜೀರ್ಣಕ್ಕೆ ಸುಲಭ ಹಾಗೂ ಸಾತ್ವಿಕ ಆಹಾರ ಅಂತ ಹೇಳಿ ಇದು ಹೇಳ್ಪಟ್ಟಿದೆ. ಆದರೆ ಇದರಲ್ಲಿ ನಾರಿನಾಂಶ ಒಳಗೊಂಡಿರೋದ್ರಿಂದ, ಫೈಬರ್ ಅಂಶ ಇರೋದ್ರಿಂದ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತದೆ. ಅದಲ್ಲದೆ ಅಕ್ಕಿಯ ಥರ ಇದು ಕೂಡ ಕೇವಲ ಕಾರ್ಬೋಹೈಡ್ರೇಟ್ ಒಂದೇ ಅಲ್ಲದೆ ಇತರ ಪೋಷಕಾಂಶಗಳು, ಪ್ರೋಟೀನ್, ಖನಿಜಾಂಶಗಳನ್ನು ಕೂಡ ಶರೀರಕ್ಕೆ ದೊರಕಿಸ್ತದೆ. ಅಂದರೆ 100 ಗ್ರಾಮ್ ಜವೆಗೋಧಿಲಿ 4 ಗ್ರಾಮ್ ನಮಗೆ ನಾರಿನಾಂಶ ಸಿಗ್ತದೆ. ಆದ್ದರಿಂದ ಇದನ್ನು ಕೂಡ ದಿನನಿತ್ಯದಲ್ಲಿ ನಾವು ಸೇವಿಸ್ಬೋದಂತ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಳಿ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998331.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ.

ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಮಕ್ಕಳ ಕಣ್ಣಿನ ಆರೋಗ್ಯದ ಕುರಿತು ಪೋಷಕರು ಯಾವೆಲ್ಲ ವಿಷಯಗಳನ್ನ ತಿಳಿದುಕೊಳ್ಳಬೇಕು, ಯಾವ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು, ಕಣ್ಣಿನ ತಪಾಸಣೆ ಯಾವಾಗ ಮಾಡಿಸಬೇಕು, ಕನ್ನಡಕ, ಮೊಬೈಲ್, ಸ್ಕ್ರೀನ್ ಟೈಮ್, ಆಹಾರ, ಇವುಗಳೆಲ್ಲ ಕಣ್ಣಿನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ ಎಂಬುದರ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ಫೂರ್ತಿ ಮೋರಪ್ಪನವರವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಕಣ್ಣು ಅಂದ್ರೆ ಎಲ್ಲರಿಗೂ ಮುಖ್ಯವಾಗುತ್ತೆ, ಅದರಲ್ಲೂ ಮಕ್ಕಳ ಕಣ್ಣಿನ ಆರೋಗ್ಯದ ಮಹತ್ವದ ಕುರಿತು ತಿಳಿಸ್ಕೊಡೋದಾದ್ರೆ.
1: ಥ್ಯಾಂಕ್ ಯು ನಂಗೆ ಇಂಪಾರ್ಟೆಂಟ್ ಟಾಪಿಕ್ ಕೊಟ್ಟಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಲಾಟ್. ಈಗ ದೇರ್ ಇಸ್ ಅ ಸೇಯಿಂಗ್, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲೂ, ಎಲ್ಲ ಸೆನ್ಸ್ ಆರ್ಗನ್ಸ್ ಅಲ್ಲೂ ಕಣ್ಣು ಬಹಳ ಇಂಪಾರ್ಟೆಂಟ್. ಮಗು ಹುಟ್ಟಿದ ತಕ್ಷಣ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್, ಮೋಸ್ಟ್ ಆಫ್ ದ ನಾಲೆಜ್ನ ನೋಡಿ ತಿಳ್ಕೊಳ್ಳುತ್ತೆ. ಸೊ ಕಣ್ಣಿನ ಇಂಪಾರ್ಟೆನ್ಸ್ ಏನಂದ್ರೆ, ಎಲ್ಲ ಡೆವಲಪ್ಮೆಂಟಲ್ಲೂ, ಓವರ್ಆಲ್ ಡೆವಲಪ್ಮೆಂಟ್ ಆಫ್ ದ ಬೇಬಿ ಡಿಪೆಂಡ್ಸ್ ಆನ್ ದ ಐ ಹೆಲ್ತ್. ಅಕಸ್ಮಾತ್ ಏನಾದ್ರು ದೃಷ್ಟಿ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲಿ ಗುರುತಿಸಿ ಅದನ್ನ ಚಿಕಿತ್ಸೆ ನೀಡಿದರೆ ಮುಂದೆ ಆಗಬಹುದಾದಂತಹ ಪರ್ಮನೆಂಟ್ ಐ ಡ್ಯಾಮೇಜ್ ಆರ್ ಶಾಶ್ವತ ದೃಷ್ಟಿ ಪ್ರಾಬ್ಲಮ್ಸ್ ನ ತಡೆಯಬಹುದು. ಸೊ ಇದರಿಂದ ಚೈಲ್ಡ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
0: ಮೇಡಮ್, ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು ಅಂತ?
1: ಮಕ್ಕಳಲ್ಲಿ ಮೋಸ್ಟ್ ಕಾಮನ್ಲಿ ಕಾಣಿಸುವಂತ ಪ್ರಾಬ್ಲಮ್ಸ್ ಅಂದ್ರೆ ವಿ ಕಾಲ್ ಇಟ್ ರಿಫ್ರಾಕ್ಟಿವ್ ಎರರ್ಸ್. ಇದರಲ್ಲಿ ಮಯೋಪಿಯಾ ಇಸ್ ವೆರಿ ವೆರಿ ಕಾಮನ್, ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ, ಎಸ್ಟಿಗ್ಮ್ಯಾಟಿಸಮ್ ಅಂತಾರೆ, ಸ್ಕ್ವಿಂಟ್ ಅಂದ್ರೆ ಮೆಳ್ಳುಗಣ್ಣು, ಆಮೇಲೆ ಲೇಜಿ ಐ, ಕಣ್ಣಿನ ಅಲರ್ಜೀಸ್, ಮತ್ತೆ ಕಣ್ಣಿಗೆ ಆಗುವಂತ ಗಾಯಗಳು. ಚಿಕ್ಕ ಮಕ್ಕಳು ಬಹಳಷ್ಟು ಆಚೆ ಓಡಾಡ್ತಾರೆ, ಆಚೆ ಹೋಗಿ ಬೀಳ್ತಾರೆ. ಸೊ ಮೋಸ್ಟ್ ಕಾಮನ್ಲಿ ಕಣ್ಣಿಗೆ ಆಗುವ ಗಾಯಗಳು ಬರ್ತಾರೆ. ಪೇಷಂಟ್ಸ್ ಕಮ್ ವಿತ್ ಸಚ್ ಪ್ರಾಬ್ಲಮ್ಸ್ ಆಲ್ಸೋ.
0: ಮೇಡಮ್, ಈಗ ಮಗುವಿಗೆ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಮೊದಲ ಬಾರಿಗೆ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂದ್ರೆ ಯಾವ ವಯಸ್ಸಿನಲ್ಲಿ ಮಾಡಿಸಬೇಕಾಗತ್ತೆ?
1: ಕಣ್ಣಿಗೆ ಯಾವ ಸಮಸ್ಯೆ ಇಲ್ಲ ಅಂದ್ರೆ ಯೂಶ್ವಲಿ ಮಗುನ ಸ್ಕೂಲಿಗೆ ಸೇರಿಸೋಕಿಂತ ಮುಂಚೆ, ಅಂದ್ರೆ 3 years old, ನರ್ಸರಿ ಸ್ಟಾರ್ಟ್ ಆಗೋಕಿಂತ ಮುಂಚೆ ಒಂದು ಕಾಂಪ್ರಿಹೆನ್ಸಿವ್ ಐ ಚೆಕಪ್ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಕಣ್ಣಿನ ಅಂದ್ರೆ ಮುಂಭಾಗ, ಕಾರ್ನಿಯಾ ಇಂದ ಹಿಡಿದು ರೆಟಿನಾ ತನಕ ಎಕ್ಸಾಮಿನೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅಕಸ್ಮಾತ್ ಇದಕ್ಕಿಂತ ಮುಂಚೆನೆ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ಸ್ ಕಂಡು ಬಂದ್ರೆ ಯಾವ ಸ್ಟೇಜ್ ಅಲ್ಲೂ ಬೇಬಿನ ಕಣ್ಣಿನ ಡಾಕ್ಟರ್ ಅಥವಾ ಆಫ್ಥಮೊಲಜಿಸ್ಟ್ ಹತ್ರ ಕರ್ಕೊಂಡು ಬರಬಹುದು.
0: ಈಗ ಮಗು ತುಂಬಾ ಹತ್ತಿರದಿಂದ ಟಿವಿ ನೋಡ್ತಾ ಇರುತ್ತೆ ಅಥವಾ ತುಂಬಾ ಹತ್ತಿರದಿಂದ ಮೊಬೈಲ್ ಅನ್ನ ನೋಡ್ತಾ ಇರುತ್ತೆ, ಅವಾಗ ಅದು ಕಣ್ಣಿನ ಸಮಸ್ಯೆ ಆಗಿರುತ್ತಾ ಹೇಗೆ ಅಂತ?
1: ಮಗು ಟಿವಿನ ಅಥವಾ ಪುಸ್ತಕನ ತುಂಬಾ ಹತ್ತಿರದಿಂದ ನೋಡ್ತಾ ಇದೆ ಅಂತಂದ್ರೆ ಮೋಸ್ಟ್ಲಿ ಬೇಬಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತಾನೆ ಅರ್ಥ. ಯೂಶ್ವಲಿ ಈ ಕಣ್ಣನ್ನ ಮಿಟಕ್ಸದೆ ನೋಡೋದು ಅಥವಾ ಕಣ್ಣಿನಲ್ಲಿ ನೀರ್ ಬರೋದು, ಬಹಳ ಹತ್ತಿರದಿಂದ ಟಿವಿ ನೋಡೋದು, ಕಣ್ಣಿನ ಉಜ್ಜೋದು, ಇವೆಲ್ಲ ಡೈರೆಕ್ಟ್ ಟುವರ್ಡ್ಸ್ ಅ ರಿಫ್ರಾಕ್ಟಿವ್ ಎರರ್ ಕಾಲ್ಡ್ ಆಸ್ ಮಯೋಪಿಯಾ. ಸೊ ಈ ತರ ಬೇಬೀಸ್ ಅಲ್ಲಿ ಯೂಶ್ವಲಿ ಒಂದ್ ಯಾವ್ದಾದ್ರು ರಿಫ್ರಾಕ್ಟಿವ್ ಎರರ್ ಇದ್ದೇ ಇರುತ್ತೆ. ಐ ಫೆಟೀಗ್, ಕೆಲವೊಂದು ಮಕ್ಕಳು ಟಿವಿ ನೋಡ್ತಾರೆ ಆಮೇಲೆ ಕಣ್ಣಿಗೆ ಸುಸ್ತು ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ. ಇದರಿಂದ ಐ ಸ್ಟ್ರೈನ್ ಆಗುತ್ತೆ. ನಾವು ಎಷ್ಟು ಎಕ್ಸ್ಪೋಸ್ ಮಾಡ್ತೀವಿ ಬೇಬೀಸ್ನ ಸ್ಕ್ರೀನಿಗೆ, ಅಷ್ಟೊಂದು ಕಣ್ಣಿಗೆ ಫೆಟೀಗ್ ಆಗುತ್ತೆ, ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಸೊ ಈ ತರ ಮಕ್ಕಳು ಯೂಶ್ವಲಿ ಸುಸ್ತು ಅಂತ ಹೇಳಿ ಬೇಗ ಮಲ್ಕೊಂಡ್ಬಿಡ್ತಾರೆ, ಬೇಗ ಟಿವಿ ಆಫ್ ಮಾಡಿ ಬೇಗ ಮಲ್ಕೊಂಡ್ಬಿಡೋದು. ಈ ತರ ಅವ್ರಿಗೆ ಕಣ್ಣಿಗೆ ಸುಸ್ತು ಜಾಸ್ತಿ ಆಗ್ತಿರುತ್ತೆ. ಸೊ ಈ ತರದ ಬೇಬೀಸ್ ಅಲ್ಲಿ ಯೂಶ್ವಲಿ ರಿಫ್ರಾಕ್ಟಿವ್ ಎರರ್ಸ್ ಇರುತ್ತೆ ಅಂತಾನೆ ಅರ್ಥ.
0: ಮೇಡಮ್, ಇನ್ನು ಮಕ್ಕಳಲ್ಲಿ ಒಂದು ಸಮೀಪ ದೃಷ್ಟಿ ಅನ್ನುವಂಥದ್ದು ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಯಾಕಂದ್ರೆ ನಾವು ಈಗ ನೋಡ್ತಿರೋ ಹಾಗೆ ಬಹಳ ಎಕ್ಸ್ಪೋಸ್ ಆಗಿದ್ದಾರೆ ಮಕ್ಕಳು, ಟಿವಿ, ಸ್ಕ್ರೀನ್ಸ್, ಟ್ಯಾಬ್ಲೆಟ್ಸ್, ಮೊಬೈಲ್ಸ್, ಬಹಳನೇ ಎಕ್ಸ್ಪೋಜರ್ ಇದೆ ಈಗ. ಸೊ ಮಕ್ಕಳು ಏನ್ ಮಾಡ್ತಾರೆ, ಕಣ್ಣು ಮಿಟಕ್ಸ್ದೇನೆ, ಬ್ಲಿಂಕ್ ಮಾಡ್ದೇನೆ, ಫುಲ್ ಫೋಕಸ್ ಇಂದ ಮೊಬೈಲ್ ನೋಡ್ತಿರ್ತಾರೆ, ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ, ಆಚೆಗಡೆ ಹೋಗೋದೇ ಇಲ್ಲ, ಔಟ್ಡೋರ್ ಆಕ್ಟಿವಿಟೀಸ್ ಅನ್ನೋದು ಬಹಳ ಕಡಿಮೆ ಆಗಿದೆ. ಸೊ ಈ ತರ ಮಕ್ಕಳಿಗೆ ಎಷ್ಟು ನಿಯರ್ ವಿಷನ್ ನಾವು ಜಾಸ್ತಿ ಫೋಕಸ್ ಮಾಡ್ತಾರೆ ಅಷ್ಟೊಂದು ಚಾನ್ಸಸ್ ಜಾಸ್ತಿ ಕನ್ನಡಕ ಬರೋ ಚಾನ್ಸಸ್, ಮಯೋಪಿಯಾ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಈ ತರ ಮಕ್ಕಳು ಯಾರು ಮನೇಲಿ ಕೂತ್ಕೊಂಡು ಬಹಳ ಮೊಬೈಲ್ ನೋಡೋದು, ಸ್ಕ್ರೀನ್ ನೋಡೋದು ಅಥವಾ ಮನೇಲೇ ಆಟಾಡೋದು, ಹತ್ರದ ಕೆಲಸ ಜಾಸ್ತಿ ಮಾಡ್ತಾರೆ, ಅಂತ ಮಕ್ಕಳಲ್ಲಿ ಮಯೋಪಿಯಾ ಬರೋದು ಬಹಳ ಕಾಮನ್.
0: ಮಕ್ಕಳಿಗೆ ಕನ್ನಡಕದ ಒಂದು ಅವಶ್ಯಕತೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಪೋಷಕರಿಗೆ?
1: ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತಾರೆ ಇವಕ್ಕೆ. ಕೆಲವೊಂದು ಲಕ್ಷಣಗಳನ್ನ ನಾವೇ ಅಬ್ಸರ್ವ್ ಮಾಡಬೇಕು. ಮಗು ಟಿವಿನ ಬಹಳ ಹತ್ರದಿಂದ ನೋಡುತ್ತೆ, ಆಮೇಲೆ ಬಹಳ ಉಜ್ಕೊಳ್ಳುತ್ತೆ ಅಥವಾ ಕಣ್ಣಲ್ಲಿ ನೀರ್ ಬರುತ್ತೆ, ಕಂಟಿನ್ಯೂಸ್ ಆಗಿ ನೀರ್ ಬರ್ತಾ ಇರುತ್ತೆ ಬಿಕಾಸ್ ಆಫ್ ಐ ಸ್ಟ್ರೈನ್. ಆಮೇಲೆ ಬುಕ್ನು ಅಷ್ಟೇ ಬಹಳ ಹತ್ತಿರದಿಂದ ನೋಡಕ್ಕೆ ಟ್ರೈ ಮಾಡುತ್ತೆ. ಸ್ಕೂಲಲ್ಲಿ ಬೋರ್ಡ್ ನ ಈಸಿಯಾಗಿ ಕಾಣಿಸಲ್ಲ ಬೋರ್ಡ್ನ, ಸೊ ಬೋರ್ಡ್ ಹತ್ರ ಹೋಗಿ ಏನಾದ್ರೂ ಇದ್ರೆ ಬೋರ್ಡ್ ನೋಡುತ್ತೆ. ಸೈನ್ಸ್ ಆರ್ ಕಾಲ್ಡ್ ಆಸ್ ರೆಡ್ ಫ್ಲಾಗ್ ಸೈನ್ಸ್. ಈ ಸೈನ್ಸ್ ನ ನಾವು ಗುರುತಿಸಿ ಐ ಡಾಕ್ಟರ್ ಹತ್ರ ಕಳ್ಸಿದ್ರೆ ಅವ್ರು ಕಾಂಪ್ರಿಹೆನ್ಸಿವ್ ಐ ಚೆಕಪ್ ನ ಮಾಡ್ತಾರೆ. ಸೊ ಕನ್ನಡಕ ಇದೆಯಾ ಇಲ್ಲ ಅನ್ನೋದನ್ನ ಹೇಳ್ತಾರೆ.
0: ಈಗ ಮಗುವಿಗೆ ಕನ್ನಡಕ ಬಂದ ಮೇಲೆ ಈ ಪೋಷಕರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು?
1: ಕನ್ನಡಕ ಬಂದಿದೆ ಅಂದ್ರೆ ಕನ್ನಡಕ ಹಾಕೊಳ್ಳೇಬೇಕು ಅಂತ ಅರ್ಥ. ಇದನ್ನ ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಫಾರ್ ದಿಸ್. ಕನ್ನಡಕ ಇದ್ರೆ ಕನ್ನಡಕ ಹಾಕೊಳ್ಳಿಕ್ಕೆ ಬೇಕು. ಇದು ಎರಡು ಥಿಂಗ್ಸ್ ನ ಸ್ಪೆಸಿಫೈ ಮಾಡಕ್ ಇಷ್ಟಪಡ್ತೀನಿ. ಕನ್ನಡಕ ಕೊಡೋದು ಒಂದ್ ರೀಸನ್ ಏನಂದ್ರೆ ವಿಷನ್ ಕ್ಲಿಯರ್ ಆಗ್ಲಿ ಅಂತ, ವಿಜುವಲ್ ಕ್ಲಾರಿಟಿ ಬರಲಿ ಮಗುಗೆ, ಸೊ ದಾಟ್ ಸ್ಕೂಲ್ ಅಲ್ಲಿ ಏನು ಹಿಂದುಳಿಬಾರ್ದು, ಮಗು ಕರೆಕ್ಟ್ ಆಗಿ ಓದಲ್ಲಿ ಅಥವಾ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕಡಿಮೆ ಆಗಬಾರ್ದು. ಸೆಕೆಂಡ್ ಒನ್ ಇಸ್ ಬಿಕಾಸ್ ವಿಜುವಲ್ ಡೆವಲಪ್ಮೆಂಟ್ ಗೆ ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್, ವಿಷುವಲ್ ಸ್ಟಿಮ್ಯುಲಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ವಿಷನ್ ಡೆವಲಪ್ಮೆಂಟ್ ಸರಿ ಆಗ್ಲಿಲ್ಲ ಅಂತಂದ್ರೆ ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ಆಸ್ ಆಂಬ್ಲಿಯೋಪಿಯಾ ಆರ್ ಲೇಜಿ ಐ. ಇದು ಡೆವಲಪ್ ಆದ್ರೆ ದೇರ್ ವಿಲ್ ಬಿ ಪರ್ಮನೆಂಟ್ ವಿಷುವಲ್ ಪ್ರಾಬ್ಲಮ್ಸ್ ಅಥವಾ ಶಾಶ್ವತವಾಗಿ ದೃಷ್ಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಫಾರ್ ದ ವಿಜುವಲ್ ಡೆವಲಪ್ಮೆಂಟ್ ಅಂಡ್ ಫಾರ್ ವಿಜುವಲ್ ಕ್ಲಾರಿಟಿ ವೇರಿಂಗ್ ಸ್ಪೆಕ್ಟಕಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
0: ಮೇಡಮ್, ಈಗ ಮಕ್ಕಳಲ್ಲಿ ಸ್ಕಿಂಟ್ ಅನ್ನೋದು ಯಾಕಾಗುತ್ತೆ ಅಂತ, ಇದಕ್ಕೆ ಚಿಕಿತ್ಸೆ ಇದೆಯಾ?
1: ಸ್ಕ್ವಿಂಟ್ ಅನ್ನೋದು ಇಸ್ ಅ ಕಂಡೀಷನ್, ನಾವು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಮೆಳ್ಗಣ್ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ ಆಗೋದು ಯೂಶ್ವಲಿ ದರ್ ಆರ್ ಸರ್ಟನ್ ಕಂಡೀಷನ್ಸ್, ಒಂದು ಕಂಜನೈಟಲ್ ಅಂದ್ರೆ ಹುಟ್ಟದಾಗಿಂದನೇ ಇರುತ್ತೆ, ಇನ್ನೊಂದು ಇದು ಅಕಾಮಿಡೇಟಿವ್ ಸ್ಕ್ವಿಂಟ್ ಅಂತಾರೆ. ಅಕಾಮಿಡೇಟಿವ್ ಅಂದ್ರೆ ಕನ್ನಡಕ ಇರುವಾಗ, ಬೇಬಿಗೆ ಕನ್ನಡಕ ರಿಫ್ರಾಕ್ಟಿವ್ ಎರರ್ ಇರುವಾಗ ಈ ತರ ಸ್ಕ್ವಿಂಟ್ ಬರುತ್ತೆ. ಇನ್ನೊಂದು ಬಿಕಾಸ್ ಆಫ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು, ಅಥವಾ ನರದ ಪ್ರಾಬ್ಲಮ್ಸ್ ಇರ್ಬೋದು, ಮಸಲ್ ಇನ್ಕೋಆರ್ಡಿನೇಷನ್ ಇರ್ಬೋದು, ಅಥವಾ ಕೆಲವೊಂದು ಸಿಂಡ್ರೋಮಿಕ್ ಬೇಬೀಸ್ ಅಂತಾರೆ, ಸೆರೆಬ್ರಲ್ ಪಾಲ್ಸೀಸ್ ಅಥವಾ ನ್ಯೂರಲ್ ಡೆವಲಪ್ಮೆಂಟ್ ಅಲ್ಲಿ ಡಿಲೇಸ್ ಇರ್ಬೋದು, ಅಂತ ಬೇಬೀಸ್ ಅಲ್ಲಿ ಸ್ಕ್ವಿಂಟ್ ಡೆವಲಪ್ಮೆಂಟ್ ಬಹಳ ಕಾಮನ್ ಆಗಿ ನೋಡ್ಬೋದು. ಆಮೇಲೆ ಇದಕ್ಕೆ ಚಿಕಿತ್ಸೆ ಇದೆ, ಡಿಪೆಂಡಿಂಗ್ ಆನ್ ದ ಕಾಸ್, ಏನ್ ಕಾಸ್ ಅನ್ನೋದು ನೋಡಿ ಅದಕ್ಕೆ ಬೇಕಿದ್ರೆ ಕನ್ನಡಕ ಬೇಕಿದ್ರೆ ಕನ್ನಡಕ ಕೊಡಬೇಕು, ಅಥವಾ ಸರ್ಜರಿ ಕೆಲವೊಂದ್ಸಲ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಜನೈಟಲ್ ಸ್ಕ್ವಿಂಟ್ ಅಂತಾರೆ, ಈ ತರ ಕಂಡೀಷನ್ಸ್ ಅಲ್ಲಿ ಸರ್ಜರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸರ್ಜರಿ ಈ ತರ ಕಂಡೀಷನ್ಸ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ದ ಕಾಸ್ ಆಫ್ ದ ಸ್ಕ್ವಿಂಟ್ ಟ್ರೀಟ್ಮೆಂಟ್ ಇಸ್ ಡಿಸೈಡೆಡ್.
0: ಈಗ ಲೇಜಿ ಐಸ್ ಅಂತ ತಿಳಿಸಿದ್ರೆ ಆಗ್ಲೇ ಮಕ್ಕಳಲ್ಲಿ ಲೇಜಿ ಐಸ್ ಕಂಡು ಬರುತ್ತೆ ಅಂತ, ಅದನ್ನ ಗುಣಪಡಿಸಬಹುದಾ ಹೇಗೆ?
1: ಯೆಸ್, ಡೆಫಿನೆಟ್ಲಿ. ಅದೇ ಹೇಳಿದ ಲೇಜಿ ಐ ಹ್ಯಾಪನ್ಸ್ ವೆನ್ ವಿಜುವಲ್ ಸ್ಟಿಮ್ಯುಲಸ್ ಕಣ್ಣಿಗೆ ರೀಚ್ ಆಗಲ್ಲ, ಆ ಟೈಮಲ್ಲಿ ಲೇಜಿ ಐ ಡೆವಲಪ್ ಆಗುತ್ತೆ. ಸೊ ಪ್ಯಾಚಿಂಗ್ ಥೆರಪಿ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಅಕಸ್ಮಾತ್ ಏನಾದರೂ ಬೇಬಿಗೆ ಸರ್ಜರಿ ಬೇಕು ಅಂದರೆ, ಯಾಕಂದರೆ ಕೆಲವೊಂದ್ಸಲ ನರ್ವ್ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅಥವಾ ಹಿಂದೆ ರೆಟಿನಾಲ್ ಏನಾದರೂ ಪ್ರಾಬ್ಲಮ್ ಇದ್ರೆ ಕೂಡ ಆಂಬ್ಲಿಯೋಪಿ ಆಗುತ್ತೆ ಅಥವಾ ಲೇಜಿ ಐ ಆಗುತ್ತೆ. ಸೊ ಅದರಲ್ಲೂ ಅಷ್ಟೇ, ಪ್ಯಾಚಿಂಗ್ ಇದೆ, ದೇರ್ ಇಸ್ ಎಕ್ಸಸೈಸಸ್ ಆ್ಯಂಡ್ ದರ್ ಆರ್ ಸರ್ಜರಿ ಸರ್ಜಿಕಲ್ ಆಪ್ಷನ್ಸ್. ಡಿಪೆಂಡಿಂಗ್ ಆನ್ ದ ಕಾಸ್ ಆಫ್ ಆಂಬ್ಲಿಯೋಪಿಯಾ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳು ಕಣ್ಣನ್ನು ಆಗಾಗ ಉಜ್ಕೊಳ್ತಾ ಇರ್ತಾರೆ, ಕಣ್ಣನ್ನು ಮಿಟಕಿಸ್ತಾ ಇರ್ತಾರೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ?
1: ಇದಕ್ಕೂ ಕೂಡ ಕಾರಣ ರಿಫ್ರಾಕ್ಟಿವ್ ಎರರ್ಸ್ ಇರ್ಬೋದು ಅಥವಾ ಅಲರ್ಜಿಕ್ ಆಗಿ ಇರ್ಬೋದು. ಕೆಲವೊಂದ್ಸಲ ಮಕ್ಕಳು ಆಚೆ ಜಾಸ್ತಿ ಹೋಗ್ತಾರೆ, ಆಟ ಆಡ್ತಾರೆ, ಮಣ್ಣಲ್ಲಿ ಆಟ ಆಡ್ತಾರೆ, ಉಸಿಕಲ್ಲಿ ಆಟ ಆಡ್ತಾರೆ. ಸೊ ಈ ತರ ಆಟ ಆಡೋರಲ್ಲಿ ಧೂಳಿಗೆ ಎಕ್ಸ್ಪೋಸ್ ಆದವ್ರಿಗೆ ಅಲರ್ಜಿಕ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಸೊ ಇಟ್ಸ್ ವೆರಿ ಕಾಮನ್, ಇದು 7 to 8 years ಇಂದ ಸ್ಟಾರ್ಟ್ ಆಗುತ್ತೆ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅಗೇನ್ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಬಿಟ್ಟು ದ ರಿಫ್ರಾಕ್ಟಿವ್ ಎರರ್ಸ್ ಕ್ಯಾನ್ ಆಲ್ಸೋ ಕಾಸ್ ಇಚ್ಚಿಂಗ್, ಏನೋ ಕಣ್ಣಿನ ಸ್ಟ್ರೇನ್ ಆಗಬಹುದು. ಕನ್ನಡಕ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕೆಲವೊಂದ್ಸಲ ಮಕ್ಕಳು ಕಣ್ ತಿಕ್ಕುತ್ತಾ ಇರ್ತಾರೆ.
0: ಒಂದೊಂದ್ಸತಿ ಮಕ್ಕಳಿಗೆ ಕಣ್ಣು ಕೆಂಪಾಗುತ್ತೆ, ತುರಿಕೆ ಬರ್ತಾ ಇರುತ್ತೆ, ಹಾಗೆ ಕಣ್ಣಲ್ಲಿ ನೀರ್ ಬರ್ತಾ ಇದಿರುತ್ತಲ್ಲ, ಇದು ಯಾವ್ದು ಒಂದು ಸಮಸ್ಯೆ ಲಕ್ಷಣ ಆಗಿರ್ಬೋದು ಮೇಡಮ್?
1: ಇದಕ್ಕೆ ಅಸ್ಟ್ರೋಪಿಯಾ ಸಿಂಪ್ಟಮ್ಸ್ ಅಂತಾರೆ. ಯಾವಾಗ ಬೇಬಿಗೆ ಕನ್ನಡಕ ಇರುತ್ತೆ ಅಂಡ್ ಹಾಕೊಳ್ಳಲ್ಲ, ಆವಾಗ ಕಣ್ಣಿನ ಸುಸ್ತ ಆಗುತ್ತೆ ಜಾಸ್ತಿ. ಸೊ ಕಣ್ಣಿಗೆ ಸುಸ್ತಾದ ಕೂಡಲೇ ಈ ತರ ಸಿಂಪ್ಟಮ್ಸ್, ಈ ತರ ಲಕ್ಷಣಗಳು ನೀವು ಹೇಳಿದಾಗೆ ಕಣ್ಣಲ್ಲಿ ನೀರ್ ಬರೋದು, ಆಮೇಲೆ ಕಣ್ಣಿನ ಉಜ್ಕೊಳ್ಳೋದು ಅಥವಾ ಕಣ್ಣಿಗೆ ಸುಸ್ತಾಗಿ ಕಣ್ಣು ಮುಚ್ಚೋದು, ಈ ತರ ಸಿಂಪ್ಟಮ್ಸ್ ಕಾಣಿಸುತ್ತೆ. ಬಟ್ ಇದೇ ಸೇಮ್ ಸಿಂಪ್ಟಮ್ಸ್ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಲ್ಲೂ ಕೂಡ ಇರುತ್ತೆ, ಕಂಟಿನ್ಯೂಸ್ ಕಣ್ಣನ್ನ ಇಚ್ಚಿಂಗ್ ಮಾಡ್ಕೋತಾ ಇರ್ತಾರೆ. ಸೊ ಇದು ಇಟ್ ಆಲ್ಸೋ ಕ್ಯಾನ್ ಮೀನ್ ದಟ್ ದ ಬೇಬಿ ಹ್ಯಾಸ್ ಗಾಟ್ ಅಲರ್ಜಿಕ್ ಕಂಜಂಕ್ಟಿವೈಟಿಸ್.
0: ಮೇಡಮ್, ಮಕ್ಕಳಲ್ಲಿ ಕಣ್ಣಿನ ಸೋಂಕು ಹರಡ್ತಾ ಇದೆ ಅಂತ ಅದು ಹೇಗೆ ಗುರುತಿಸೋದು, ಹಾಗೇನೆ ಅದನ್ನ ತಡೆಯಲು ಏನ್ ಮಾಡ್ಬೇಕು ಅಂತ?
1: ಅದೇ ಕೆಲವೊಂದು ಲಕ್ಷಣಗಳಿರುತ್ತೆ. ಈಗ ಸೀಸನ್ ಫಾರ್ ವೈರಲ್ ಕಂಜಂಕ್ಟಿವೈಟಿಸ್, ಬೇಬಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಕಣ್ಣು ಕೆಂಪಾಗ್ತಿರುತ್ತೆ, ಕಣ್ಣಿಗೆ ವಿಜುವಲ್ ಪ್ರಾಬ್ಲಮ್ಸ್ ಆಗುತ್ತೆ, ಕಣ್ಣಿಗೆ ಡೈರೆಕ್ಟ್ ಆಗಿ ಲೈಟ್ ನೋಡೋಕ್ಕಾಗಲ್ಲ. ಸೊ ಈ ತರ ಕಂಡೀಷನ್ಸ್ ಇದ್ದಾಗ ಇನ್ಫೆಕ್ಷನ್ ಇದೆ ಅಂತ ಅರ್ಥ, ವೈರಲ್ ಇನ್ಫೆಕ್ಷನ್. ಸದ್ಯಕ್ಕೆ ವೈರಲ್ ಇನ್ಫೆಕ್ಷನ್ ಬಹಳ ಕಾಮನ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ಒಂದು ಬೇಬಿಯಿಂದ ಇನ್ನೊಂದು ಬೇಬಿಗೆ, ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು. ಸೊ ಒಂದು ಕಿಡ್ನಿಂದ ಇನ್ನೊಂದು ಕಿಡ್ಗೆ ಬರೋದು ಬಹಳ ಈಸಿ, ವೈರಲ್ ಈಸ್ ವೆರಿ ಈಸಿ ಟು ಸ್ಪ್ರೆಡ್. ಸೊ ಈ ತರ ಲಕ್ಷಣಗಳು ಇರುತ್ತೆ. ಸೊ ಆದಷ್ಟು ಈ ತರ ಲಕ್ಷಣಗಳು ಇದ್ದಾಗ ಸ್ಕೂಲಿಗೆ ಕಳಿಸದೇ ಇರೋದು ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ಒಂದು ಬೇಬಿಯಿಂದ ಇನ್ನೊಂದು ಬೇಬಿಗೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಆದಷ್ಟು ನಾವು ಏನ್ ನೋಡ್ಕೋಬೇಕು ಅಂತಂದ್ರೆ, ಬೇಬಿ ಕಣ್ಣಿಗೆ ಕೈ ಮುಟ್ಕೋಬಾರ್ದು, ಕೈನ ತೊಳಿತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಇಂದ ಕ್ಲೀನ್ ಮಾಡ್ಕೋತಾ ಇರಬೇಕು. ಎವ್ರಿ ನಾವ್ ಅಂಡ್ ದೆನ್ ವಾಪಸ್ ಆಟ ಆಡಿ ವಾಪಸ್ ಮನೆಗೆ ಬಂದ ಕೂಡಲೇ ಕೈ ವಾಶ್ ಮಾಡಬೇಕು, ಒಳ್ಳೆ ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಆದಷ್ಟು ಕಣ್ಣಿಗೆ ಟಚ್ ಮಾಡದಿರೋ ಹಂಗೆ ನೋಡ್ಕೋಬೇಕು, ಕೈನ ಕಣ್ಣಿಗೆ ಟಚ್ ಮಾಡ್ಕೊಳ್ದೇ ಇರೋ ಹಂಗೆ ನೋಡ್ಕೋಬೇಕು.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE Cancer Hospital, ಬೆಳಗಾವಿ.

0: ಈಗ ಮಕ್ಕಳು ಸಾಮಾನ್ಯವಾಗಿ ಆಟ ಆಡ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಧೂಳು ಬೀಳುತ್ತೆ ಅಥವಾ ಸಣ್ಣ ಕಣ ಏನಾದರೂ ಬಿದ್ದಾಗ ತಕ್ಷಣ ಪೋಷಕರಾದವರು ಏನು ಮಾಡಬೇಕು ಅಂತ ಮೇಡಮ್?
1: ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ ಕಣ್ಣನ್ನ ಉಜ್ಜಬಾರ್ದು. ಕಣ್ಣ ಉಜ್ಜಿದ್ರೆ ಕಾರ್ನಿಯಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಕಣ್ಣೊಳಗೆ ಯಾವ ಫಾರಿನ್ ಬಾಡಿ ಹೋಗಿದೆ ಅಂತ ಗೊತ್ತಿರಲ್ಲ. ಶಾರ್ಪ್ ಫಾರಿನ್ ಬಾಡಿ ಹೋಗಿದ್ರೆ ಬೇಬಿ ಕಣ್ಣನ್ನ ಉಜ್ಕೋತಾ ಇದ್ರೆ ಕಾರ್ನಿಯಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ನಾಟ್ ಟು ಡೂ ಇಸ್ ಕಣ್ಣನ್ನ ಉಜ್ಜಬಾರ್ದು. ಸೆಕೆಂಡ್ ಥಿಂಗ್ ಇಸ್ ಕಣ್ಣನ್ನ ವಾಶ್ ಮಾಡಬಹುದು, ಬಟ್ ಓನ್ಲಿ ಯೂಸಿಂಗ್ ಸ್ಟೆರೈಲ್ ಸಲೈನ್. ಸೊ ನಮ್ಮ ಮನೆಗಳಲ್ಲಿ ಸ್ಟೆರೈಲ್ ಸಲೈನ್ ಯೂಶ್ವಲಿ ಇರಲ್ಲ. ಕಣ್ಣಿಗೆ ಏನು ಹಾಕಬಾರ್ದು ಎಕ್ಸೆಪ್ಟ್ ಸ್ಟೆರೈಲ್ ಸಲೈನ್. ಸಲೈನ್ ನಮ್ಮ ಮನೇಲಿ ಇರಲ್ಲ. ಸೊ ಯೂಶ್ವಲಿ ನೀವು ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ, ಕಣ್ಣು ಕೆಂಪಾಗಿದೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಆಗಿ ಆಫ್ಥಾಲಜಿಸ್ಟ್ ಹತ್ರ ಕರ್ಕೊಂಡು ಬರಬೇಕು. ಅವ್ರು ಬೇಕಾಗಿರುವಂಥ ಐ ವಾಶ್ನ ಕೊಡ್ತಾರೆ, ಪ್ರಿಸ್ಕ್ರೈಬ್ಡ್ ಐ ಡ್ರಾಪ್ಸ್ನ ಸಜೆಸ್ಟ್ ಮಾಡ್ತಾರೆ. ಸೊ ಯೂಶ್ವಲಿ ಈ ಥರ ಏನಾದರೂ ಪ್ರಾಬ್ಲಮ್ ಕಂಡು ಬಂದರೆ, ಬೇಬಿ ಬಹಳ ಅನ್ಕಂಫರ್ಟಬಲ್ ಆಗಿದೆ, ಕಣ್ಣು ಕೆಂಪಾಗಿದೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಆಗಿ ಐ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್.
0: ಮೇಡಮ್, ಇನ್ನು ಮಕ್ಕಳು ಆಟವಾಡುವಾಗ ಕಣ್ಣಿಗೆ ಏನಾದರೂ ಗಾಯ ಆದರೆ ಯಾವ ಸಂದರ್ಭದಲ್ಲಿ ತಕ್ಷಣ ನಾವು ವೈದ್ಯರ ಹತ್ರ ಆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ?
1: ಮಕ್ಕಳಂದ್ರೆ ಕಣ್ಣಿಗೆ ಗಾಯಗಳಾಗ್ತಾ ಇರುತ್ತೆ, ಬಟ್ ಕೆಲವೊಂದ್ಸಲ ಸಿವಿಯರ್ ಆಗಬಹುದು. ಕೆಲವೊಂದ್ಸಲ ಮಕ್ಕಳು ಕಣ್ಣಿನ ವಿಷನ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು, ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಹೇಳ್ಬೋದು, ಅಥವಾ ಕಣ್ಣು ಬಹಳ ಕೆಂಪಾಗಿದೆ ಅಂತ ಹೇಳ್ಬೋದು, ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನೀರು ಸುರಿತಾ ಇದೆ ಅಂತ ಹೇಳ್ಬೋದು, ಆಮೇಲೆ ಕಣ್ಣಿನ ರೆಪ್ಪೆಯಲ್ಲಿ ಸ್ವೆಲ್ಲಿಂಗ್ ಇರಬಹುದು. ಸೊ ಈ ಥರ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟ್ ಆಗಿ ಐ ಡಾಕ್ಟರ್ ಹತ್ರನೇ ಹೋಗಬೇಕು. ಯೂಶ್ವಲಿ ಸಿವಿಯರ್ ಇರಲ್ಲ, ಬಟ್ ಕೆಲವೊಂದ್ಸಲ ಬಹಳ ಜೋರಾಗಿ ಪೆಟ್ಟು ಬಡ್ದಾಗ ಕಣ್ಣಿಗೆ ಪ್ರಾಬ್ಲಮ್ಸ್ ಆಗೋದು ಬಹಳ ಕಾಮನ್. ಸೊ ಇಮಿಡಿಯೇಟ್ ಆಗಿ ಮಾಡ್ಬೇಕು ಏನಂದ್ರೆ ಐ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್.
0: ಮೇಡಮ್, ಇನ್ನು ಮೊಬೈಲು ಕಂಪ್ಯೂಟರ್ ಮಕ್ಕಳು ಬಳಸ್ತಾರೆ, ಅಂತ ಸಂದರ್ಭದಲ್ಲಿ ಅವ್ರ ಕಣ್ಣಿನ ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಹೋಗುತ್ತೆ ಅಂತ?
1: ಹೆಚ್ಚಾಗಿ ಬಳಸಿದ್ರಿಂದ ಐ ಸ್ಟ್ರೈನ್ ಬಹಳ ಆಗುತ್ತೆ. ಈಗ ನೋಡ್ತಿರೋ ಹಾಗೆ ನಾವು ಬಹಳ ಎಕ್ಸ್ಪೋಜರ್ ಜಾಸ್ತಿನೇ ಆಗಿದೆ ಸ್ಕ್ರೀನ್ಸ್ಗೆ, ಆಮೇಲೆ ಟ್ಯಾಬ್ಲೆಟ್ಸ್, ಟಿವಿ ಆರ್ ಎನಿಥಿಂಗ್. ಸೊ ಐ ಸ್ಟ್ರೈನ್ ಅಂತೂ ಬಹಳನೇ ಆಗುತ್ತೆ, ಐ ಫೆಟೀಗ್ ಅಗೇನ್. ಆಮೇಲೆ ಬಿಕಾಸ್ ಅದು ಬಹಳ ಹತ್ತಿರದಿಂದ ನೋಡೋದ್ರಿಂದ ಈ ರಿಫ್ರಾಕ್ಟಿವ್ ಎರರ್ಸ್ ಡೆವಲಪ್ ಆಗೋ ಚಾನ್ಸಸ್ ಬಹಳನೇ ಇರುತ್ತೆ. ಆಮೇಲೆ ಐ ಸ್ಟ್ರೈನ್, ಕಣ್ಣಿನಿಂದ ನೀರು ಬರೋದು, ಆಮೇಲೆ ಅವರು ಅದ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅವ್ರು ಬೇರೆ ಕಡೆ ಫೋಕಸ್ ಅವ್ರದ್ದು ಹೋಗಲ್ಲ. ಸೊ ದೇ ಮೈಟ್ ಲ್ಯಾಗ್ ಇನ್ ದಿಯರ್ ಸ್ಟಡೀಸ್. ಆಮೇಲೆ ಬೇರೆ ಕಡೆ ಆಚೆ ಹೋಗಿ ಆಟಾಡ್ದೇ ಇರ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ ಕಡಿಮೆ ಆಗಬಹುದು. ಸೊ ಅವ್ರ ಓವರ್ಆಲ್ ಡೆವಲಪ್ಮೆಂಟ್ ಮೇಲೆ ಬಹಳ ಅಫೆಕ್ಟ್ ಆಗುತ್ತೆ.
0: ಮೇಡಮ್, ಈಗ ಮಕ್ಕಳು ಈಗ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಕಂಪ್ಯೂಟರ್ನ ಬಳಸೋದು ಹೆಚ್ಚಾಗ್ತಾ ಇದೆ, ಹಾಗಾಗಿ ಈ ಸ್ಕ್ರೀನ್ ಟೈಮಿಂಗ್ನ ಕಡಿಮೆ ಮಾಡಬೇಕು ಅನ್ನೋದಾದರೆ ಪೋಷಕರು ಏನು ಮಾಡಬೇಕು ಅಂತ?
1: ಸ್ಕ್ರೀನ್ ಟೈಮ್ ಮಕ್ಕಳಲ್ಲಿ ಕಡಿಮೆ ಮಾಡಬೇಕು ಅಂದರೆ ಫಸ್ಟ್ ಪೇರೆಂಟ್ಸ್ ಕಡಿಮೆ ಮಾಡ್ಕೋಬೇಕು. ಯಾವುದೇ ರೀತಿಯ ಸ್ಕ್ರೀನ್ ಎಕ್ಸ್ಪೋಜರ್, ಟಿವಿ, ಮೊಬೈಲ್, ಟ್ಯಾಬ್ಲೆಟ್ ಯೂಸೇಜ್ ನಾವು ಕಡಿಮೆ ಮಾಡಿಕೊಂಡ್ರೆ ಅವರು ಕಡಿಮೆ ಮಾಡ್ಕೋತಾರೆ. ಮನೆಯಲ್ಲೇ ಬೇರೆ ಬೇರೆ ಥರದ ಆಕ್ಟಿವಿಟೀಸ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಮನೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಒಂದೊಂದು ಎರಡು ಮೂರು ಟಾಸ್ಕ್ ಕೊಡಬೇಕು, ಅಥವಾ ಇದಿಲ್ಲ ಅಂತಂದರೆ ಆಚೆ ಕರ್ಕೊಂಡು ಹೋಗಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ಇಂಟ್ರೊಡ್ಯೂಸ್ ಮಾಡಬೇಕು. ಯಾವುದಾದ್ರೂ ಒಂದು ಸ್ಪೋರ್ಟಲ್ಲಿ ಎನ್ರೋಲ್ ಮಾಡಬೇಕು, ಬ್ಯಾಡ್ಮಿಂಟನ್, ಕ್ರಿಕೆಟ್, ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಅವ್ರನ್ನ ಎನ್ರೋಲ್ ಮಾಡಿದ್ರೆ ಅವ್ರ ಫೋಕಸ್ ಅದ್ರ ಮೇಲೆ ಜಾಸ್ತಿ ಹೋಗುತ್ತೆ, ರಾದರ್ ದ್ಯಾನ್ ಫೋಕಸಿಂಗ್ ಆನ್ ಮೊಬೈಲ್, ಟಿವಿ ಎಟ್ಸೆಟ್ರಾ.
0: ಮೇಡಮ್, ಇನ್ನು ಮಕ್ಕಳಲ್ಲಿ ಒಂದು ಕಣ್ಣಿನ ಆರೋಗ್ಯ ಹೆಚ್ಚಾಗಬೇಕು ಅಂದರೆ ಪೋಷಕರ ಯಾವ ರೀತಿಯ ಆಹಾರವನ್ನ ಆ ಮಕ್ಕಳಿಗೆ ನೀಡಬೇಕು ಅಂತ?
1: ಕಣ್ಣಿನ ಆರೋಗ್ಯದಲ್ಲಿ ಬೀಟಾ ಕ್ಯಾರೋಟೀನ್, ಒಮೇಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಇಂಪಾರ್ಟೆಂಟ್. ನಾವು ತಿನ್ನೋ ಕಲರ್ಡ್ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್ಸ್, ಬೀಟ್ರೂಟ್ಸ್, ಬ್ರಾಕ್ಲಿ, ಆಮೇಲೆ ಸ್ವೀಟ್ ಪೊಟೇಟೋ, ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಬಹಳ ಇರುತ್ತೆ. ಸೊ ಈ ಥರದ ವೆಜಿಟೇಬಲ್ಸ್ನ ಜಾಸ್ತಿ ಮಾಡಬೇಕು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಸ್ಪೆಷಲಿ, ಹಸಿ ತರಕಾರಿಗಳು, ಗ್ರೀನ್ ತರಕಾರಿಗಳನ್ನ ಜಾಸ್ತಿ ಕೊಡಬೇಕು. ಆಮೇಲೆ ಕೆಲವೊಂದ್ಸಲ ನಾನ್ ವೆಜಿಟೇರಿಯನ್ ಆಪ್ಷನ್ಸ್ ಜಾಸ್ತಿ ಇದೆ, ಫಿಶ್ ಕೊಡ್ಬೋದು, ಎಗ್ಸ್ ಕೊಡ್ಬೋದು, ಇದರಲ್ಲಿ ಒಮೇಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಫಿಶಲ್ಲಿ, ಎಸ್ಪೆಷಲಿ ಫ್ಯಾಟಿ ಫಿಶಲ್ಲಿ. ಆಮೇಲೆ ರೆಸ್ಟ್ ಅಂದರೆ ಮಿಲ್ಕ್ ಕೊಡ್ಬೋದು, ಮಿಲ್ಕಲ್ಲಿ ಕೂಡ ವಿಟಮಿನ್ ಡಿ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಈ ಥರ ಆಹಾರಗಳನ್ನ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕು, ಜಾಸ್ತಿ ಕೊಡಬೇಕು. ಜಂಕ್ನ ಕಡಿಮೆ ಮಾಡಬೇಕು, ಪ್ರೊಸೆಸ್ಡ್ ಫುಡ್, ಜಂಕ್, ಎಲ್ಲ ಚಿಪ್ಸ್ ಇವೆಲ್ಲ ಬಹಳ ಈಗಿನ ಕಾಲದಲ್ಲಿ ಮಕ್ಕಳು ಇವೇ ಬೇಕು ಅಂತಾರೆ. ಸೊ ಈ ಥರದನ್ನ ಕಟ್ ಡೌನ್ ಮಾಡಬೇಕು ಪೇರೆಂಟ್ಸ್.
0: ಖಂಡಿತ ಮಾಡಿ. ಮೇಡಮ್, ಇನ್ನು ಮಕ್ಕಳು ಅವರ ಹೆಚ್ಚಾದ ಸಮಯವನ್ನು ಶಾಲೆಗಳಲ್ಲೇ ಕಳೀತಾ ಇರ್ತಾರೆ, ಹಾಗಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ನಿಯಮಿತವಾಗಿ ಒಂದು ಕಣ್ಣಿನ ತಪಾಸಣೆ ಮಾಡಿಸೋದು ಯಾಕೆ ಅಗತ್ಯ ಆಗುತ್ತೆ ಅಂತ?
1: ಈಗ ಈಗಿನ ಜನರೇಷನ್, ಈಗಿನ ಎರಾಲಿ ಎಲ್ಲರೂ ಆ್ಯಕ್ಚುಲಿ ಸ್ಕೂಲಲ್ಲಿ ಐ ಸ್ಕ್ರೀನಿಂಗ್ ನಡೆಸ್ತಾ ಇದೆ. ಇಟ್ಸ್ ಎ ವೆರಿ ವೆರಿ ಗುಡ್ ಥಿಂಗ್. ಯಾಕಂದರೆ ಕೆಲವೊಂದ್ಸಲ ಕೆಲವೊಂದು ಲಕ್ಷಣಗಳು ಸ್ಕೂಲಲ್ಲೇ ಕಂಡು ಬರುತ್ತೆ. ನೀವು ಹೇಳ್ದಂಗೆ ಮೋಸ್ಟ್ ಆಫ್ ದ ಟೈಮ್ ದ ಚೈಲ್ಡ್ ಸ್ಪೆಂಡ್ಸ್ ಇನ್ ದ ಸ್ಕೂಲ್. ಸೊ ಅವ್ರದ್ದು ಲಕ್ಷಣಗಳು ಟೀಚರ್ ಅಬ್ಸರ್ವ್ ಮಾಡ್ತಾರೆ. ಒಂದು ಮಗು ಬೋರ್ಡನ್ನು ಬಹಳ ಹತ್ತಿರದಿಂದ ನೋಡುತ್ತೆ, ಅಥವಾ ಕಣ್ಣನ್ನು ಮಿಟುಕಿಸ್ತಾ ಇರುತ್ತೆ, ಕಣ್ಣು ಉಜ್ಕೊಳ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಒಂದು ಟೀಚರ್ ನೋಡ್ತಾರೆ. ಮನೆಯಲ್ಲಿ ಈ ಥರ ಪ್ರಾಬ್ಲಮ್ಸ್ ಕಣ್ಣು ಬರದೇ ಇರ್ಬೋದು, ಆ ಪ್ರಾಬ್ಲಮ್ ಸ್ಕೂಲಲ್ಲಿ ಕಾಣಿಸುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಸ್ಕೂಲಲ್ಲೇ ಕಂಡು ಬರೋದ್ರಿಂದ ಐ ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಟ್ ಸ್ಕೂಲ್. ಸೊ ಈ ಥರ ರಿಫ್ರಾಕ್ಟಿವ್ ಎರರ್ಸ್, ನಾನು ಹೇಳ್ದಂಗೆ ಮಯೋಪಿಯಾ, ಎಸ್ಟಿಗ್ಮ್ಯಾಟಿಸಮ್, ಆಂಬ್ಲಿಯೋಪಿಯಾ, ಈ ಥರ ಪ್ರಾಬ್ಲಮ್ಸ್ನ ಐ ಸ್ಕ್ರೀನಿಂಗಲ್ಲಿ ಕಂಡುಹಿಡಿಬೋದು. ಆ್ಯಂಡ್ ಆ ಥರ ಮಕ್ಕಳನ್ನ ಅವರು ಆಫ್ಥಾಲಮೊಲಾಜಿಸ್ಟ್ ಹತ್ರ ಕಳಿಸ್ಬೇಕು. ಫಸ್ಟ್ ಪೇರೆಂಟ್ಸಿಗೆ ನೋಟಿಫೈ ಮಾಡಿ ಅವ್ರನ್ನ ಆಫ್ಥಾಲಮೊಲಾಜಿಸ್ಟ್ ಹತ್ರ ಕಳಿಸ್ಬೋದು.
0: ಮೇಡಮ್, ಈಗ ಕಣ್ಣಿನ ಸಮಸ್ಯೆಗಳನ್ನು ಆರಂಭದಲ್ಲಿಯೇ ಪತ್ತೆ ಹಚ್ಚಿ ನಾವು ಏನಾದರೂ ಚಿಕಿತ್ಸೆಯನ್ನು ನೀಡದಿದ್ದರೆ ಮುಂದೆ ಯಾವ ರೀತಿಯ ತೊಂದರೆಗಳು ಉಂಟಾಗಬಹುದು ಅಂತ?
1: ನಾನು ಆಗ್ಲೇ ಹೇಳಿದಾಗೆ ಅಕಸ್ಮಾತ್ ಕನ್ನಡಕನ ರೈಟ್ ಏಜ್ ಅಲ್ಲಿ ಹಾಕೊಳ್ಳಿಲ್ಲ ಅಂತಂದ್ರೆ ಕಣ್ಣಿಗೆ ಸಮಥಿಂಗ್ ಕಾಲ್ಡ್ ಎಸ್ ಆಂಬ್ಲಿಯೋಪಿಯಾ ಸೆಟ್ ಇನ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಲೀಸಿ ಐ. ಇದು ಪರ್ಮನೆಂಟ್ ವಿಷನ್ ಪ್ರಾಬ್ಲಮ್ಸ್ ಅಲ್ಲಿ ರಿಸಲ್ಟ್ ಆಗುತ್ತೆ. ಪ್ರಿಸ್ಕ್ರೈಬ್ ಮಾಡಿದಾಗ ಕರೆಕ್ಟ್ ಆಗಿ ಕನ್ನಡಕನ ಹಾಕೊಂಡು ಈ ವಾಟ್ ಎವರ್ ಪ್ರಿಸ್ಕ್ರಿಪ್ಷನ್ ಫಾಲೋ ಮಾಡಿ ಎವ್ರಿ ಇಯರ್ ಐ ಸ್ಕ್ರೀನಿಂಗ್ ಬಂದ್ರೆ ವಿಜುವಲ್ ಡೆವಲಪ್ಮೆಂಟ್ ಅಕರ್ಸ್ ಅಟ್ ಅ ರೈಟ್ ಪೇಸ್. ಇದು ಆಗ್ಲಿಲ್ಲ ಅಂತಂದ್ರೆ ಆಂಬ್ಲಿಯೋಪಿಯಾ ಆರ್ ಲೇಸಿ ಐ ಸೆಟ್ ಇನ್ ಆಗುತ್ತೆ.
0: ಮೇಡಮ್, ಇನ್ನು ಗ್ರಾಮೀಣ ಪ್ರದೇಶದ ಪೋಷಕರು ಅವರ ಮಕ್ಕಳ ಒಂದು ಕಣ್ಣಿನ ಆರೋಗ್ಯದ ಬಗ್ಗೆ ಯಾವ ವಿಷಯಗಳಲ್ಲಿ ಅವರು ಹೆಚ್ಚು ಒಂದು ಜಾಗೃತರಾಗಿರ್ಬೇಕು ಅಂತ?
1: ನಾನು ಆಗ್ಲೇ ಹೇಳಿದಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಇರುತ್ತೆ. ಮಗು ಓದಕ್ ಇಷ್ಟಪಡಲ್ಲ, ಮಗು ಸ್ಕೂಲಿಗೆ ಹೋಗಕ್ ಇಷ್ಟಪಡಲ್ಲ, ಯಾಕಂದ್ರೆ ಅದಕ್ಕೆ ವಿಷನ್ ಪ್ರಾಬ್ಲಮ್ಸ್ ಇರುತ್ತೆ. ಈ ತರ ಸಿಂಪ್ಟಮ್ಸ್, ಈ ತರ ಲಕ್ಷಣಗಳನ್ನ ನಾವು ಕಂಡುಹಿಡಿದು ಇದನ್ನ ಡೈರೆಕ್ಟ್ಲಿ ಐ ಡಾಕ್ಟರ್ ಅಥವಾ ಆಫ್ಥಮೊಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಕೆಲವೊಂದ್ಸಲ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಮಗುಗೆ ಕಣ್ಣಲ್ಲಿ ಏನಾದ್ರೂ ಬಿದ್ರೆ ತಾವೇ ತೆಗಿಯಕ್ ಟ್ರೈ ಮಾಡ್ತಾರೆ, ಅಥವಾ ಮನೆ ಮದ್ದನ್ನ ಟ್ರೈ ಮಾಡ್ತಾರೆ. ಯಾಕಂದ್ರೆ ಈ ತರ ಏನಾದ್ರೂ ಮಾಡಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಈ ತರ ಮಾಡ್ದೇನೆ ಕಣ್ಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಬರೋದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಇದು ಕಣ್ಣಿನ ಕಾರ್ನಿಯಾ ಮೇಲೆ ಅಥವಾ ಇಟ್ ಕ್ಯಾನ್ ರಿಸಲ್ಟ್ ಇನ್ ವೆರಿ ಸಿವಿಯರ್ ಐ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್. ಈ ತರ ಪ್ರಾಬ್ಲಮ್ಸ್ ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರದು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಮಕ್ಕಳ ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕಾಗಿ ಪೋಷಕರು ಪಾಲಿಸಬೇಕಾದಂತಹ ಪ್ರಮುಖ ಸಲಹೆಗಳು ಅನ್ನೋದಾದ್ರೆ ನಮ್ಮ ಕೇಳಿ ಬೆಳೆದ್ವನಿಯ ಮೂಲಕ ಯಾವ ಸಲಹೆಗಳನ್ನ ನೀಡೋದಕ್ಕೆ ಇಷ್ಟಪಡ್ತೀರಾ?
1: ಪೋಷಕರಿಗೆ ಕೆಲವೊಂದು ಸಲಹೆನ ಕೊಡಕ್ ಇಷ್ಟಪಡ್ತೀನಿ. ಒಂದು, ಯಾವಾಗ ಡಾಕ್ಟರ್ ಕನ್ನಡಕನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನ ಕರೆಕ್ಟ್ ಆಗಿ ಮಗು ಬಳಸಬೇಕು, ಅದನ್ನ ಬಳಸೋ ಹಾಗೆ ನೀವು ನೋಡ್ಕೋಬೇಕು. ಇಲ್ಲಾಂದ್ರೆ ವಿಷನ್ ಪ್ರಾಬ್ಲಮ್ಸ್ ಆಗುತ್ತೆ, ಆಂಬ್ಲಿಯೋಪಿಯಾ ಆಗುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಆಗದಿರೋ ತರ ನೀವು ನೋಡ್ಕೋಬೇಕು. ಇನ್ನೊಂದು, ನ್ಯೂಟ್ರಿಷಿಯಸ್ ಫುಡ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಬೀಟಾ ಕ್ಯಾರೋಟೀನ್ಸ್ ರಿಚ್ ಫುಡ್, ಒಮೆಗಾ ತ್ರೀ ರಿಚ್ ಫುಡ್ನ, ನ್ಯೂಟ್ರಿಷಿಯಸ್ ಫುಡ್ನ ಮಗುಗೆ ಕೊಡಬೇಕು. ಥರ್ಡ್ ಥಿಂಗ್ ಇಸ್ ದಟ್ ಸ್ಕ್ರೀನ್ ಟೈಮ್ನ ಆದಷ್ಟು ಕಡಿಮೆ ಮಾಡಬೇಕು. ಸ್ಕ್ರೀನ್ ಟೈಮ್ನ ಎಷ್ಟು ನಾವು ಕಡಿಮೆ ಮಾಡ್ತೀವಿ ಅಷ್ಟು ವಿಜುವಲ್ ಹೆಲ್ತ್ ಆ್ಯಂಡ್ ಚೈಲ್ಡ್ಸ್ ಐ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ದಟ್ ಔಟ್ಡೋರ್ ಆ್ಯಕ್ಟಿವಿಟೀಸ್, ಅಟ್ ಲೀಸ್ಟ್ 2 hours ಪರ್ ಡೇ ಮಗು ಆಚೆ ಆಟ ಆಡಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ಇರಲೇಬೇಕು 2 hours ಪರ್ ಡೇ. ಇದನ್ನ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಬಿಕಾಸ್ ಈಗಿನ ಕಾಲದಲ್ಲಿ ಯಾರ ಮಕ್ಕಳು ಆಚೆ ಜಾಸ್ತಿ ಆಟ ಆಡಲ್ಲ. ನಾನು ಈ ಪಾಯಿಂಟ್ನ ಬಹಳ ಸ್ಟ್ರೆಸ್ ಮಾಡಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಅಕಸ್ಮಾತ್ ಏನಾದರೂ ಕಣ್ಣಿಗೆ ಗಾಯವಾದರೆ ಅಥವಾ ಮಗುವಿನ ದೃಷ್ಟಿಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದರೆ ಅದನ್ನ ಇಮಿಡಿಯೇಟ್ ಆಗಿ ಆಫ್ಥಮೊಲಜಿಸ್ಟ್ ಹತ್ರ ಹೋಗಬೇಕು. ಸೊ ಈ ಪಾಯಿಂಟ್ಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಖಂಡಿತ ಮೇಡಮ್. ಮೇಡಮ್, ಈ ಮಕ್ಕಳ ಒಂದು ಕಣ್ಣಿನ ಆರೋಗ್ಯದ ಕುರಿತು ಪೋಷಕರು ಯಾವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಯಾವ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು, ಕಣ್ಣಿನ ತಪಾಸಣೆಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯದ ಕುರಿತು ಮಾಹಿತಿಯನ್ನು ನೀಡಿದವರು ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ಫೂರ್ತಿ ಮೋರಪ್ಪನವರ್. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049049. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮನುಧ್ವನಿ 90.4 FM. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟುಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಟ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM ಕೆ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದಿದೆ. ವರ್ಷದ 9th ಮೊದಲನೇ ದಿನ, ಶುಭ ಮಂಗಳವಾರ, 1st September, 1st September 2026. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ಪ್ರಸಾರ ಮಾಡೋ ಏಕೈಕ ಕಾರ್ಯಕ್ರಮ ನಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್. ಕಾರ್ಯಕ್ರಮದ ಮೊದಲನೇ ಗೀತೆ, ನೀ ಬಂದು ನಿಂತಾಗ ಕೇಳಿ ಮಜಾ ಮಾಡಿ.

ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ಪ್ರಸಾರ ಮಾಡೋ ಏಕೈಕ ಕಾರ್ಯಕ್ರಮ. ವರ್ಷದ 9ನೇ ತಿಂಗಳಿನ ಮೊದಲನೇ ದಿನ ಶುಭ ಮಂಗಳವಾರ 1ನೇ ಸೆಪ್ಟೆಂಬರ್ 2026 ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಕೇಳಿ ಮಜಾ ಮಾಡಿ.

0: ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕನ್ನಡ ಚಿತ್ರರಂಗದ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಸ್ನೇಹಿತರೆ, ಮುಂದಿನ ಹಾಡು ಶರಪಂಜರ ಚಿತ್ರದು. ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೊಡಗಿನ ಕಾವೇರಿ. ಕೇಳಿ ಮಜಾ ಮಾಡಿ. ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಹೇಗಿದ್ದೀರಿ ಅಂತ ಕೇಳಿ ಕರೆ ಮಾಡಿದರು. ಬನ್ನಿ. ಮತ್ತು ಯಾರ್ಯಾರೇನೇನು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಶುಭೋದಯ ಮಂಜುನಾಥ್ ಸರ್, ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ಉತ್ತಮವಾಗಿ ಬಂದಿದೆ. ಯೆಸ್, ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರೇ, ಪ್ರಸಾದ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಸರ್, 9 ಬಂದಾಯ್ತಾ? ಎಸ್. ಏನು ಮಾಡೋದು, ಬಂದಿದೆ, ಈಗ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಇದೇ ಸಮಯದ ಒಂದು ವಿಶೇಷತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲ, ನಾನು ಪ್ರಾರಂಭದಲ್ಲಿಯೂ ವರ್ಷದ ಆರಂಭದಲ್ಲಿಯೂ ಹೇಳಿರುತ್ತೆ ಸ್ನೇಹಿತರೆ, ರಪ್ ಅಂತ ಹೋಗುತ್ತೆ ಟೈಮು. ನೋಡಿ, ಬಂದಿದೆ ವರ್ಷದ 9 ಮಾತಾಡ್ತಾ ಎಲ್ಲ ಹಬ್ಬಗಳು ಕ್ರಾಸ್ ಆಗಿ ವರ್ಷದ ಕೊನೆ ತಿಂಗಳಿನ ಕೊನೆ ದಿನಕ್ಕೂ ನಾವು ಬರುತ್ತೇವೆ ಹಿಂಗರಿ. ಬಟ್ ವಾಟ್ ಪಾಯಿಂಟ್ ಏನಂದ್ರೆ, ಆತ್ಮೀಯ ಸ್ನೇಹಿತರೆ, ತಮಗೇನು ಮಾಡಬೇಕು ತಮ್ಮ ದೇಹದ ಮಾನಸಿಕ ಬೆಳವಣಿಗೆ? ನಾನು ಹೇಳಿದ್ನಲ್ಲ, ನಿನ್ನ ಪ್ರಶ್ನೆ ಇವತ್ತೂ ಕಂಟಿನ್ಯೂ ಮಾಡ್ತೇನೆ. ಈ ವರ್ಷದ 9 ಮೊದಲನೇ ದಿನಕ್ಕೆ ನಾವು ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಕಣ್ಣಿನಿಂದ ಬಂದಿರೋ ಕಣ್ಣೀರು, ಆನಂದದ ಕಣ್ಣೀರು ಎಷ್ಟು ಬಾರಿ ಬಂದಿದೆ ವಿಚಾರ ಮಾಡಿ. ಸೊ ಸ್ನೇಹಿತರೆ, ಅದರ ಪ್ರತಿ ಕೆಲಸ ಮಾಡಿ. ಬೆಳಿಬೇಕು ನಾವು, ಎಸ್. ಆರ್ಥಿಕವಾಗಿ, ಎಸ್. ದೈಹಿಕವಾಗಿ, ನೋ ಅಂದರೆ ವಜನ್ ಜಾಸ್ತಿ ಆಗ್ಬಾರ್ದು, ಬಟ್ ಎಸ್, ಫಿಟ್ನೆಸ್ಸು ಇವು ಎಲ್ಲ ಇರಬೇಕು. ಮೆಂಟಲಿ ಫಿಸಿಕಲಿ ಫಿಟ್ಟು ಇರಬೇಕು. ಆದರೆ ಈ ಆನಂದದ ಕಣ್ಣೀರು ಪ್ರತಿ ಸ್ವಲ್ಪ ಕೆಲಸ ನಾವು ಮಾಡಬೇಕು. ಏಕೆ ಅಂದರೆ ಆತ್ಮೀಯ ಸ್ನೇಹಿತರೆ, ಬಾಲ್ಯದಲ್ಲಿ ಏನೂ ಕಾರಣ ಇಲ್ಲದೆ ಎಷ್ಟು ಖುಷಿಯಾಗಿದ್ವಿ ನಾವು ಮಗು ಆಗಿದ್ದಾಗ. ಅದಕ್ಕೆ ನೀವು 100 ವಿಷಯಗಳನ್ನು ಹೇಳ್ಬೋದು, ಜವಾಬ್ದಾರಿ ಇಲ್ಲ, ಇದು ಇಲ್ಲ, ಅದು ಇಲ್ಲ. ಬಟ್ ಎಸ್, ಆ ಮುಗ್ಧತೆ ನಮ್ಮಲ್ಲಿ ಇನ್ನೂ ಇದೆ. ಅದನ್ನು ನಾವು ಜಸ್ಟ್ ಸ್ವಲ್ಪ ದುಳ ಹಿಡಿದ್ರೆ, ಅದನ್ನು ಕ್ಲೀನ್ ಮಾಡಿದರೆ ಸಾಕು. ನಿಜವಾದ ಶ್ರೀಮಂತಿಕೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಮನಸ್ಸಿನಲ್ಲಿ ನೆಮ್ಮದಿ ಇರವನೇ ನಿಜವಾದ ಶ್ರೀಮಂತ. ಬರೋ ದಿನಗಳಲ್ಲಿ ಇದು ಸತ್ಯವಾಗಲಿದೆ. ಅದಕ್ಕಿಂತ ಮುಂಚೆ ನೀವು ಮನಸ್ಸಿನಲ್ಲಿ ನೆಮ್ಮದಿ ಹುಡುಕ್ಯಾಡ್ರಿ, ಬರುತ್ತೆ. ಯಾವ ಒಂದು ಸ್ಥಳಕ್ಕೆ ಹೋದರೆ ನೆಮ್ಮದಿ ಸಿಗುತ್ತೋ, ಯಾವ ಒಂದು ಏನಾದರೂ ಒಂದು ವಸ್ತುವನ್ನು ತೊಗೊಂಡ್ರೆ ನೆಮ್ಮದಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ನೆಮ್ಮದಿಯ ಅನುಭವ ನಿಮ್ಮ ಒಳಗೇನೆ ನೀವು ಅನುಭವಿಸಬಹುದು. ಸೊ ಸ್ನೇಹಿತರೆ, ನೆಮ್ಮದಿ ಎಲ್ಲಿದೆ? ನಿಮ್ಮ ಒಳಗಿದೆ. ಸೊ ಸ್ನೇಹಿತರೆ, ದಿಸ್ ಇಸ್ ವರ್ಷದ 9 ನೆಮ್ಮದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ, ಹಳೆ ಹೊಸ ಕಾಂಬಿನೇಷನ್. ಮತ್ತೆ ಯಾರ್ಯಾರೇನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ರಾಕೇಶ್ ಅವರು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದರೆ, ಹಳೆ ಹೊಸ ಕಾಂಬಿನೇಷನ್ ಸೂಪರ್ ಸಾಂಗ್ಸ್. ಧನ್ಯವಾದ ರಾಕೇಶ್ ಅವರೇ, ಪ್ರೀತಿಯಿಂದ ಕೇಳ್ತೀರಾ, ಥ್ಯಾಂಕ್ ಯು ಸೋ ಮಚ್. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು, ಓಲ್ಡ್ ಸಾಂಗ್ಸ್ ಆರ್ ನೈಸ್, ಐ ವಿಲ್ ಡೆಫಿನೆಟ್ಲಿ ಐಡೆಂಟಿಫೈ ಇಮಿಡಿಯೇಟ್ಲಿ. ಯೆಸ್, ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ, ಇವತ್ತಿನ ಕಾರ್ಯಕ್ರಮದ ಗೀತೆಗಳೆಲ್ಲ ನೆನಪು ಕೇಳಿಕೊಳ್ಳಿ. ಕೊಡಗಿನ ಕಾವೇರಿ ಶರಪಂಜರ ಚಿತ್ರದ್ದು ಈಗ ಪ್ರಸಾರವಾಗುವುದು. ತದನಂತರ ಇವತ್ತು ಈ ಹೊಸ ಗೀತೆಗಳಲ್ಲಿ ಹೇಮಂತ್ ಅವರ ಗೀತೆಗಳು, ಅಂದರೆ ಗಾಯಕರಾದ ಹೇಮಂತ್ ಸರ್ ಅವರ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ. ತದನಂತರ ಬರ್ತಾ ಇದೆ ಸ್ನೇಹಿತರೆ ಸಂದೇಶ, ಮೇಘ ಸಂದೇಶ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಅಂದರೆ ಈಗ ನೆಕ್ಸ್ಟ್ ಕೊಡಗಿನ ಕಾವೇರಿ, ತದನಂತರ ಸುವಿ ಸುವಾಲಿ ಹೊಸ ಗೀತೆ, ತದನಂತರ ಹಳೆ ಗೀತೆ ಸಂದೇಶ, ಮೇಘ ಸಂದೇಶ, ತದನಂತರ ಬರ್ತಾ ಇದೆ ಅಕ್ಕ ತಂಗಿ ಅನ್ನೋ ಚಿತ್ರದ ಗೀತೆ, ಎಸ್ ಮಾದೇವ ಮಾದೇವ, ತದನಂತರ ಯಾವ ಶಿಲ್ಪಿ, ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಒಳ್ಳೊಳ್ಳೆ ಗೀತೆಗಳನ್ನು ಲೈನಪ್ ಮಾಡಿದರೆ ದಯವಿಟ್ಟು ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿ. ಮತ್ತೆ ಗೊತ್ತಾಯ್ತಲ್ಲ ಈಗ ನಾನು ಯಾಕೆ ಹೇಳ್ತೇನೆ, ಬಹುಮೌಲ್ಯ ಸಮಯ, ಬಹುಮೌಲ್ಯ ಸಮಯ. ನೀವು ಪ್ರತಿದಿನ 2 ನನಗೆ ಕೊಡ್ತೀರಾ, ವಾಪಸ್ ನಾನು ಕೊಡೋಕ್ಕಾಗೋದಿಲ್ಲ. ನೀವೇನಾದ್ರು 100 ಕೊಟ್ಟರೆ ನಾನು 100 ಕೊಡ್ಬೋದ್ರಿ ನಿಮಗೆ ವಾಪಸ್. ಆದರೆ ಕೊಟ್ಟಿರೋ 120 120 120 ಹಾಯಾ ವಾಪಸ್ ಬರುವುದಿಲ್ಲ ಆತ್ಮೀಯರೇ. ಸೊ ದಯವಿಟ್ಟು ತಮ್ಮ ತಲೆಯಲ್ಲಿ ಇದನ್ನು ಮಾತ್ರ ಇಟ್ಕೊಳ್ಳಿ, ತಮ್ಮ ಬಹುಮೌಲ್ಯ ಸಮಯ ಯಾರಿಗೆ ಕೊಡ್ತೀರಾ, ಅವರು ಅದರ ಬೆಲೆ ಇಟ್ಟಿದ್ದಾರೋ ಇಲ್ಲೋ, ಕಿಮ್ಮತ್ ಕೊಡ್ತಾರೋ ಇಲ್ಲೋ, ಅದಕ್ಕೆ ಮರ್ಯಾದೆ ಕೊಡ್ತಾರೋ ಇಲ್ಲೋ, ಇದು ಬಹಳ ಮುಖ್ಯವಾಗುತ್ತೆ. ಏಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದೇನೆ, ಯಾರಿಗೆ ನೀವು ಏನಾದರೂ ವಸ್ತು ಏನಾದರೂ ಅಂದರೆ ಗೊತ್ತಾಯ್ತಲ್ಲ, ವಸ್ತು ಕೊಟ್ಟರಿ, ಕಾರ್ ಕೊಟ್ಟರಿ, ಇದು ಕೊಟ್ಟರಿ, ಬಂಗಾರ ಕೊಟ್ಟರಿ, ಅಲ್ಲಿಗಷ್ಟೇ ರೆಸ್ಪೆಕ್ಟ್, ರೊಕ್ಕ ಕೊಟ್ಟರಿ ಅಲ್ಲಿಗಷ್ಟೇ ರೆಸ್ಪೆಕ್ಟ್. ಆದರೆ ತಮ್ಮ ಸಮಯ ಕೊಟ್ಟಲಿದ್ದು ಸಮಯ ತೊಗೊಂಡು ಏನು ಮಾಡಲಿ ಅಂತಾರೆ. ಬಟ್ ಆತ್ಮೀಯರೇ, ಸಮಯ ಈಸ್ ಆ್ಯಕ್ಚುಲಿ ಬಹುಮೂಲ್ಯ. ಸಂಪಾದನೆ ನೀವು ಕಷ್ಟಪಟ್ಟು ವಾಪಸ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ಲಕ್ಷಗಟ್ಟಲೆ ನೀವು ಖರ್ಚು ಮಾಡಿರ್ತೀರ, ಅದೇನು ವಾಪಸ್ ಬರುವುದಿಲ್ವಾ? ಬಂದೇ ಬರುತ್ತೆ. ಸಂಪಾದನೆ ನೀವು ಕಷ್ಟದಿಂದ ಮಾಡಿದರೆ ಹಣ ಸಂಪಾದಿಸಬಹುದು. ಆದರೆ ಇವತ್ತಿನ ದಿನ ಈಗ 13 ನಿಮಿಷ ಆಗಿದೆ. ಶುಭ ಮಂಗಳವಾರ. ವರ್ಷದ 9ನೇ ತಿಂಗಳು September 1, 2026 10:13 ಆಗಿದೆ. ನೀವು 10 ಗಂಟೆಯಿಂದ ಕೇಳ್ತಾ ಇದ್ರ ಈ 13 ನಿಮಿಷ ಮಂಜುನಾಥ ಕೊಡೋ ನನಗೆ ಬೇಕಂದ್ರೆ ಎಲ್ಲಿ ಕೊಡಲಿ, ಆಗೋದಿಲ್ಲ. ಸೊ ಆತ್ಮೀಯರೇ, ಇವತ್ತು 9ನೇ ತಿಂಗಳು, ನಾನು ಮತ್ತೆ ಹೇಳತ್ತೇನೆ, ಹಬ್ಬ ಒಂದು ಸ್ಟಾರ್ಟ್ ಆದರೆ ಸಾಕು, ಗಸರಗುಂಡಿ ಗೊತ್ತೈತಲ್ಲ ಅಂತ ಇಳಿದು ತೆಳಗೆ ಹೋಗಿ 31ನೇ ಡಿಸೆಂಬರಿಗೆ ನಾವು ಬಂದೇ ಬರುತ್ತೇವೆ. ಹಿಂಗಿದೆ ಈ ಸಮಯದ ಒಂದು ಗಮ್ಮತ್ತು. ಅದಕ್ಕೆ ಹೇಳಿದೆ, ಕೆಲಸ ಮಾಡಿ ತಮ್ಮ ಮನಸ್ಸಿನಲ್ಲಿ ಆ ನೆಮ್ಮದಿ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ನೀವೇ ನಿಜವಾದ ಶ್ರೀಮಂತ.

ಸುಬಿಸುಬಾಲಿ ಮುಂಗಾರು ಮಳೆ ಚಿತ್ರದ ಗೀತೆ ಈ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ದಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ರಾಜಶ್ರೀ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಜಿನೇಂದ್ರ, ಜೈ ಜಯ ಶ್ರೀರಾಮ್, ಜಯ ಜಯ ಜಿನೇಂದ್ರ, ಒಳ್ಳೇದಾಗಲಿ ನಿಮಗೆ. ಹಾಗೆ ಪದ್ಮ ಅವರು ಇಲ್ಲ, ಸರಿ ಇದ್ಯಾರು, ಪ್ರಥಮೇಶ್ ಅವರು, ಕ್ಷಮಿಸಿ ಪ್ರಥಮೇಶ್ ಅವರು ಏನು ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಈ ನೆಮ್ಮದಿಯ ಬಗ್ಗೆ ನೀವು ಹೇಳ್ತಿರಲ್ಲ, ನಿಜವಾಗಿಯೂ ಬರ್ತಾ ಬರ್ತಾ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಅಕ್ಕಪಕ್ಕದವರು ಬರೀ ಮೊಬೈಲ್ನಾಗ ತಿಕ್ಕಾಡ್ಕೊತ್ಕೊಂಡಿರ್ತಾರೆ, ಇಟ ವಿಷಯಕ್ಕೆ ಕೋಪ ಮಾಡ್ತಾ ಇದ್ದಾರೆ. ಏನ್ರಿ ಇದು ಆಗ್ತಾ ಇದೆ? ಇದಕ್ಕೆ ಹೇಳಿದ್ನಲ್ಲ, ಇಂಗ್ಲೀಷ್ನಲ್ಲಿ ಬ್ರೈನ್ ರಾಟ್, ಕನ್ನಡದಲ್ಲಿ ತಿಳಿ ಕೊಳತು ಹೋಗೋದು. ದಿಸ್ ಇಸ್ ಹ್ಯಾಪ್ನಿಂಗ್. ಎಸ್ ಪ್ರಥಮೇಶ್ ಅವರೇ, ಅದಕ್ಕೆ ಹೇಳಿದೆ. ಇಷ್ಟೆಲ್ಲ ವಿಷಯಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಬಂದಿದ್ದೇನೆ, ಅದು ನಿಮಗೆ ನನಗಿಂತ ಜಾಸ್ತಿ ಗೊತ್ತು. ನನಗಿಂತ ಹಿರಿಯರು ನೀವು, ಆತ್ಮೀಯ ಸ್ನೇಹಿತರೆ, ಅನುಭವಿ. ಆದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರ ತಲೆ ಆ ತಲೆಯಲ್ಲಿ ನೆಮ್ಮದಿ ಈಗ ಇಲ್ಲ. ದಿಸ್ ಇಸ್ ದ ಟ್ರೂ ರಿಯಾಲಿಟಿ. ಎಸ್ ಆತ್ಮೀಯ ಸ್ನೇಹಿತರೆ, ಆ ನೆಮ್ಮದಿಗೆ ನಾನು ಆದಷ್ಟು ನನ್ನ ಒಂದು ಏನಂತಾರೆ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ದೇನೆ. ಪ್ರಯತ್ನ ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ ಅಂತ. ಆಲ್ ರೈಟ್, ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಹೊಸ ಗೀತೆ ಕೇಳಿ ಮಜಾ ಮಾಡಿ. ಇದು ನಿಮ್ಮೊಂದಿಗೆ ನಾವು, ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: केले कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केले कॅन्सर हॉस्पिटल।
1: केलेज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केले कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलेज डॉक्टर प्रभाकर कोरे हॉस्पिटल आणि MRC च्या पाठीमागे केले कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केले कॅन्सर हॉस्पिटल बेळगाव येते।
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
3: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಕಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: पहिले अंदाज हुबळी मध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनी पर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಒಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದಂತಹ ನಾಟ್ಯಭೂಷಣ ನಾಡೋಜ ಏಣಗಿ ಬಾಳಪ್ಪನವರ ಪುತ್ರರು. ತಂದೆಯ ಪ್ರಭಾವಳಿಯಲ್ಲಿ ಬೆಳೆದರೂ ಸಹ ಉನ್ನತ ಶಿಕ್ಷಣವನ್ನ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಕಾರಿ ಅಭಿಯಂತರರಾದವರು. ತಂದೆಯವರ ರಂಗ ಪ್ರೀತಿಯನ್ನ ಉಳಿಸಿ ಬೆಳೆಸಿಕೊಂಡು ಬಂದವರು, ಸಾಹಿತ್ಯ ಪ್ರೀತಿಗೆ ಸಾಕ್ಷಿಯಾದವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾಗಿ, ಇಂಚಲ ಸ್ಮಾರಕ ಸಮಿತಿಯ ಕೋಶಾಧ್ಯಕ್ಷರಾಗಿ, ನೂತನ ಕನ್ನಡ ಭವನ ಕಟ್ಟಡ ಸಮಿತಿಯ ಉಸ್ತುವಾರಿ ನಿರ್ವಹಿಸಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಬೆಳಗಾವಿಗೆ ಸುಸಜ್ಜಿತ ಅತ್ಯಾಧುನಿಕ ಸಾಂಸ್ಕೃತಿಕ ಭವನ ಬರಲು ಹಗಲಿರುಳು ಶ್ರಮಿಸಿದವರು. ಜೊತೆಗೆ 20 ವರ್ಷಗಳ ಕಾಲ ಕರ್ನಾಟಕ ರಂಗಭೂಮಿ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಸುಭಾಷ್ ಏಣಿಗೆಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ
0: ಸರ್. ಇವಾಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ನಿಮ್ಗೆ, ಅಂದ್ರೆ ಕಾರ್ಯಕ್ರಮದಲ್ಲಿ ನಾ ಕೇಳ್ತಾ ಇರ್ತೀನಿ, ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಒಂದು ಸಾಧನೆಯನ್ನ ಮಾಡಿದವರಿಗೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ ಕೇಳ್ತಾ ಇರ್ತೀನಿ. ನಿಮ್ಗೆ ಆ ಒಂದು ಪ್ರಶ್ನೆ ಕೇಳುವ ಅಗತ್ಯವೇ ಇಲ್ಲ, ಯಾಕಂದ್ರೆ ನಿಮ್ಗೆ ಸ್ಫೂರ್ತಿ ಅಂದ್ರೆ ನಿಮ್ಮ ತಂದೆಯವರು, ಹಾಗೇನೆ ನಿಮ್ಮ ವೃತ್ತಿಗೆ ಕಲೆಗೆ ಸಂಬಂಧಪಟ್ಟಂತೆ ತಂದೆಯವರಾದ್ರೆ ವೃತ್ತಿಗೆ
1: ಸಂಬಂಧ ನನಗೆ ದಾರಿದೀಪ.
0: ವೃತ್ತಿಗೆ ಸಂಬಂಧಪಟ್ಟಂತೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಾನೆ ಹೇಳ್ಬಹುದು ಅನ್ಕೊಳ್ತೀನಿ. ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದು.
1: ವೃತ್ತಿ ಜೀವನ ಅಂದ್ರೆ ನಾನು ನನ್ನ ಇಂಜಿನಿಯರಿಂಗ್ ಅಂದರೆ ಬಿ ಪಾಸ್ ಆದಮೇಲೆ ನಾನು ಮೊಟ್ಟ ಮೊದಲಿಗೆ, ಆವಾಗ ಇಂಜಿನಿಯರಿಂಗ್ ಪಾಸ್ ಆದವರಿಗೆ ಅಷ್ಟು ನೌಕರಿ ಆಗಲಿ ಇವು ಸಿಗ್ತಿರಲಿಲ್ಲ. ಆವಾಗಿನ್ನೂ ಈ ಕಾಂಪ್ಲೆಕ್ಸ್ ಮಾಡೋದು, ಸ್ವಂತ ಉದ್ಯೋಗ ಮಾಡುವ ಇದು ಇದ್ದಿದ್ದಿಲ್ಲ ಆವಾಗ ಯಾರು. ಹಿಂಗಾಗಿ ನಾವು ಒಂದು ರೀತಿ ಅಣಕದ ಇದನ್ನೇ ಮಾತಾಡ್ತಿದ್ವಿ, ಏನಪ್ಪ ಏನು ಮಾಡೋದು ಅಂತಂದಾಗ, ಏನೇ ಹಿಂಗಾರು ನಾವು ಇನ್ನು ಇಲಿ ಗುದ್ದು ಮುಚ್ಚಾಕೆ ಹೋಗ್ಬೇಕಾಗ್ತೈತಿ, ಸಿವಿಲ್ ಆದವರು ಮೆಕ್ಯಾನಿಕಲ್ ಆದವರು ಸ್ಟೋರ್ ರಿಪೇರಿ ಮಾಡೋಕ್ಕೆ ಹೋಗ್ಬೇಕಾಕತಿ ಅಂಥೇಳಿ ಹಿಂಗೆ ನಾವು ಅಣಕ ಮಾಡ್ತಿದ್ವಿ. ಹಿಂಗಾಗಿ 2 ವರ್ಷದವರೆಗೆ ನನಗೆ ಯಾವುದೂ ಉದ್ಯೋಗ ಸಿಗಲಿಲ್ಲ. ಆದರೆ ನಾನು ಉದ್ಯೋಗ ಸಿಗಲಿಲ್ಲ ಅಂತ ನಾನು ಸುಮ್ಮನೆ ಕೂಡಿರಲಿಲ್ಲ. ಒಂದು ನನಗೆ ಇದು ಬಂತು, ಟ್ರೈನಿಂಗ್ ಪ್ರೋಗ್ರಾಮ್ ಬಂತು. ಅಲ್ಲಿ ನಾನು ದಿಲ್ಲಿಯೊಳಗೆ ಫರೀದಾಬಾದ್ನಲ್ಲಿ ಎಸ್ಕಾರ್ಟ್ನವರು ಒಂದು ಫ್ಯಾಕ್ಟ್ರಿ ಮಾಡ್ತಾಯಿದ್ರು. ಅಲ್ಲಿ ಫ್ಯಾಕ್ಟ್ರಿ ಮಾಡುವಾಗ ಅವರು ಶೆಡ್ ನಿರ್ಮಾಣ ಮಾಡಬೇಕಲ್ಲ, ಶೆಡ್ ನಿರ್ಮಾಣಕ್ಕಾಗಿ ನಾನು ಒಂದು ಆಯ್ಕೆ ಮಾಡಿದರು. ಅಲ್ಲೇ ಅವರು ನನಗೆ ಮತ್ತೆ ಹೆಚ್ಚಿನ ಟ್ರೈನಿಂಗನ್ನು ಕೊಟ್ಟರು. ಅಲ್ಲಿ ಶೆಡ್ ನಿರ್ಮಾಣ ಮಾಡಿ ಅದು ಎಸ್ಕಾರ್ಟ್ಸ್ ಕಂಪನಿ ಅದು, ಅದು ರಾಜ್ ಕಪೂರ್ ಅವರ ತಂಗಿಯ ಗಂಡನ ಅಪ್ಪನದು ಅದು ಫ್ಯಾಕ್ಟ್ರಿ. ಅಲ್ಲಿ ನನಗೆ ಸೇವೆ ಮಾಡೋ ಅವಕಾಶ 1 ವರ್ಷದವರೆಗೆ ಸಿಕ್ತು. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ಕೂಡ ಒಂದು 6 ತಿಂಗಳು ನನಗೆ ಒಳ್ಳೆಯ ಟ್ರೈನಿಂಗ್ ಸಿಕ್ತು. ಅದಾದಮೇಲೆ ನನಗೆ ಒಂದು ಕರೆ ಬಂತು ಸರ್ಕಾರದಿಂದ. ನನಗಂದರೆ ಬಹಳಷ್ಟು ಜನರಿಗೆ ಯಾರ್ಯಾರು ಇಂಜಿನಿಯರಿಂಗ್ ಪಾಸಾಗಿ ಈ ವಯಸ್ಸಿನೊಳಗಿದ್ದೀರಿ ಇದು ಬಂದಾಗ ನನಗೆ, ನಾನು ಅದಕ್ಕೆ ಅಪ್ಲೈ ಮಾಡಿದೆ. ಅದರಲ್ಲಿ ನಾನು ಸೆಲೆಕ್ಟೂ ಆದೆ, ಫಸ್ಟ್ ಕ್ಲಾಸ್ ಪಾಸಾಗಿ. ಇಂಜಿನಿಯರಿಂಗ್ನಲ್ಲೂ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದೆ. ಹಂಗಾಗಿ ನನಗೆ ಅವಕಾಶ ಬಂತು. ಆದರೆ ಏನಿತ್ತು ಅಂದರೆ 2 ವರ್ಷದವರೆಗೆ ಅದು ಸ್ಥಳೀಯ ಕೆಲಸ ಅಂತ, ಲೋಕಲ್ ಕ್ಯಾಂಡಿಡೇಟ್ ಅಂತ, ಸ್ಥಳೀಯ ಅಭ್ಯರ್ಥಿ ಅಂತ, ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆದಮೇಲೆ 2 ವರ್ಷದೊಳಗೆ ನಾನು ಮೊಟ್ಟ ಮೊದಲಿಗೆ ಹುಬ್ಬಳ್ಳಿಯ ಕ್ವಾಲಿಟಿ ಕಂಟ್ರೋಲ್ ಸಬ್ ಡಿವಿಷನ್ ಅನ್ನುವ ಇದರಲ್ಲಿ ಕೆಲಸ ಮಾಡಿದೆ. 1 ವರ್ಷ ಅಲ್ಲಿ ಮಾಡಿದೆ. ಮರು ವರ್ಷ ಆ ಕ್ವಾಲಿಟಿ ಕಂಟ್ರೋಲ್ ಸಬ್ ಡಿವಿಷನ್ ಮುಚ್ಚಿತು. ನನ್ನ ಇಲ್ಲಿ ಮತ್ತೊಂದು ಅದು ನ್ಯಾಷನಲ್ ಹೈವೇ ಸಬ್ ಡಿವಿಷನ್ ಅಂದರೆ ಉಪವಿಭಾಗ. ಈ ಲೋಕೋಪಯೋಗಿ ಉಪವಿಭಾಗಕ್ಕೆ ಅಂದರೆ ಚಿಕ್ಕೋಡಿ ಉಪವಿಭಾಗಕ್ಕೆ ನನ್ನ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಅವರು ಏನು ಮಾಡಿದರು ಅಂದರೆ ರಾಯಬಾಗ್ ಉಪವಿಭಾಗದ ಒಂದು ಕೆಲಸಕ್ಕೆ ನನ್ನ ನಿಯೋಜನೆ ಮಾಡಿದರು. ಅಲ್ಲಿ ನಾನು ಮೊಟ್ಟ ಮೊದಲಿಗೆ ಕೆರೆ ಸರ್ವೆ ಮಾಡೋದು, ರಸ್ತೆಗಳ ಸರ್ವೆ ಮಾಡೋದು ಈ ಕೆಲಸ ಮಾಡ್ತಿದ್ದೆ. ಮೊಟ್ಟ ಮೊದಲಿಗೆ ಇನ್ನೂ ನಿರ್ಮಾಣ ನನಗಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಅಂಥೇಳಿ ನಿರ್ಮಾಣ ಮಾಡ್ತಿರಲಿಲ್ಲ, ಬರೀ ಸರ್ವೆ ಕೆಲಸ ಮಾಡ್ತಿದ್ದೆ. ಹೀಗಾಗಿ ಅದು ಸರ್ವೆ ಮಾಡಿದ್ಮೇಲೆ ಅದು ಮುಗಿದ ಮೇಲೆ ನಾನು ಇಲ್ಲಿ ಬೆಳಗಾವಿಗೇನೆ ಟ್ರಾನ್ಸ್ಫರ್ ಆಗಿ ಬಂದೆ. ಬೆಳಗಾವಿಯಲ್ಲಿ ಮತ್ತು ಖಾನಾಪುರದಲ್ಲಿ ಇಲ್ಲಿನೂ ಕೆರೆ ನಿರ್ಮಾಣ ಮತ್ತು ರಸ್ತೆ ನಿರ್ಮಾಣ ಕೆಲಸ ಮಾಡಿದೆ. ಅದು ಚಿಕ್ಕ ನೀರಾವರಿಗೆ ಸಂಬಂಧಪಟ್ಟದ ರಸ್ತೆಗಳು ಮತ್ತು ಕೆರೆಗಳು. ಇದಾದಮೇಲೆ ನನಗೆ ಸವದತ್ತಿಯಲ್ಲಿ ಒಂದು ಪ್ರಮೋಷನ್ ಬಂತು, ಸಹಾಯಕ ಕಾರ್ಯಕಾರಿ ಅಭಿಯಂತರು ಅಂತೇಳಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ. ಸವದತ್ತಿಯಲ್ಲಿ ನಾನು ಮೊಟ್ಟ ಮೊದಲಿಗೆ ಒಬ್ಬ ಸಹಾಯಕ ಕಾರ್ಯಕಾರಿ ಅಭಿಯಂತ ಆಗಿ ಅಲ್ಲಿ ಚಾರ್ಜ್ ತಗೊಂಡೆ. ಅಲ್ಲಿ 5 ವರ್ಷದವರೆಗೆ ಅಂದರೆ 95 ರಿಂದ 2000 ವರೆಗೆ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನನ್ನ ಅಂದರೆ ಅವಧಿ ಮುಗೀತು, ಹಿಂಗಾಗಿ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾನು ಇದಕ್ಕೆ ಬಂದೆ. ಬೈಲಹೊಂಗಲ ನೀರಾವರಿ ಅಂದರೆ ಮೇಜರ್ ಇರಿಗೇಷನ್, ಅದು ಬೃಹತ್ ನೀರಾವರಿ, ಇದಕ್ಕೆ ಬಂದೆ. ಅಲ್ಲಿಂದ ಅಲ್ಲಿ 3 ವರ್ಷ ಇದ್ದ ಮೇಲೆ ಬ್ಯಾಹಟ್ಟಿಗೆ ಬಂದೆ. ಅಷ್ಟರೊಳಗೆ ನನಗೆ ಮತ್ತೆ ಇನ್ನೊಂದು ಇದು ಬಂತು, ಪದೋನ್ನತಿ ಪ್ರಮೋಷನ್ ಬಂತು. ನಾನು ಎಕ್ಸಿಕ್ಯೂಟಿವ್ ಅಂತ ಪ್ರಮೋಷನ್ ಆಗಿ ಇದಕ್ಕೆ ಬಂದೆ. ನಾನು ಎಕ್ಸಿಕ್ಯೂಟಿವ್ ಆಗಿ ಪೋಸ್ಟ್ ಹುಡುಗಾಡ್ತಾ ಇದ್ದೆ. ಉಳಿದ ಎಂಜಿನಿಯರಂತೆ ನನ್ನ ವೈಯಕ್ತಿಕ ಶ್ರಮನೇ ನನಗೆ ಅದು ನನಗೆ ಇದನ್ನು ಕೊಡ್ತಿತ್ತೆ ಹೊರತು ಬೇರೆ ರೀತಿಯಿಂದ ಯಾವುದೇ ಆಮಿಷ ಇದನ್ನು ಒಡ್ಡಿ ನಾನು ಪೋಸ್ಟಿಂಗ್ ನಾನು ತಗೊಳ್ತಾ ಇರಲಿಲ್ಲ. ಹೀಗಾಗಿ ನನಗೆ ಸಮೀಪ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಬಹಳ ಜನ ಹೇಳಿದರು ಏನೋ ಇಷ್ಟು ರೊಕ್ಕ ಕೊಟ್ಟುಬಿಡು ಸಿಗ್ತಾವೆ ಇಲ್ಲೇ ಬೆಳಗಾವನೇ ತಗೋಬೋದು ಅಂತ. ಅಷ್ಟು ನನಗೆ ಅದು ಬೇಡ್ರಪ್ಪ ಅನ್ನಷ್ಟು ನನ್ನಲ್ಲಿ ಇಲ್ಲೂ ಇಲ್ಲ. ನಾನು ಅದನ್ನು ಮಾಡಲಾರೆ, ಅದು ನನ್ನ ವೃತ್ತಿ, ಇದಕ್ಕೆ ಅದು ಇದು ಇದಾಗುವುದಿಲ್ಲ ಅಂತ ಹೇಳಿದಾಗ ನನ್ನ ಅದೇನೋ ಅಂತಾರಲ್ಲ ಫುಟ್ಬಾಲ್ ಒದ್ದಂಗೆ ಒದ್ದು ದೂರ ನನ್ನ ಮುನ್ರಾಬಾದ್ ಅಂದರೆ ಹೊಸಪೇಟೆ ಹತ್ರ ಡ್ಯಾಮ್ ಇದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಉಪವಿಭಾಗ ಹೂವಿನ ಹಡಗಲಿಯ ಒಂದು ಅಲ್ಲೊಂದು ಅರ್ಧ ಆಗಿ ಒಂದು ಡ್ಯಾಮ್ ನಿಂತಿತ್ತು, ತುಂಗಭದ್ರಾ ನದಿ ಸಿಂಗ್ಟಾಲೂರು ಡ್ಯಾಮು, ಅದು ಅರ್ಧಕ್ಕೆ ನಿಂತುಬಿಟ್ಟಿತ್ತು. ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿ ನನಗೆ ಬಿತ್ತು. ನಾನು ಅದನ್ನು ಪೂರ್ಣ ಮಾಡಿದೆ. ಜೊತೆ ಜೊತೆಗೆ ನನಗೆ ಇನ್ನೊಂದು ಅವಕಾಶ ಒಳ್ಳೆಯದು ಅಂದರೆ ಅಲ್ಲಿ ಎಂ ಪಿ ಪ್ರಕಾಶ್ ಅಂತ ಒಬ್ಬ ಒಳ್ಳೆಯ ರಾಜಕಾರಣಿ, ಅವರು ಒಬ್ಬ ಒಳ್ಳೆಯ ರಂಗಕರ್ಮಿನೂ ಹೌದು, ನೀವು ಕೇಳಿರ್ಬೇಕು ಅವ್ರ ಬಗ್ಗೆ. ಅವರು ನಾಟಕನೂ ಮಾಡ್ತಿದ್ರು, ಅವರದೇ ಆದ ಒಂದು ಹವ್ಯಾಸಿ ನಾಟಕ ತಂಡ ಅಲ್ಲೇ ಮಾಡಿದ್ರು ಅವರು. ಅವರು ಅಲ್ಲಿ ಅದನ್ನು ನೋಡುವ ಸೌಭಾಗ್ಯ, ಅದನ್ನು ಅವ್ರ ಕಡೆಯಿಂದ ಕೇಳುವ ಸೌಭಾಗ್ಯನೂ ಸಿಕ್ತು. ಆಮೇಲೆ ಅಲ್ಲಿಂದನೇ ನಾನು ನಿವೃತ್ತಿಯಾಗಿ ನನ್ನ ನಿವೃತ್ತಿ ಜೀವನ ಪ್ರಾರಂಭ ಆಯಿತು.
0: ಅಂದರೆ ಒಬ್ಬ ಆದರ್ಶ ತಂದೆಯ ಆದರ್ಶ ಮಗನಾಗಿಯೇ ಬೆಳೆದ್ರೆ ಹೊರತು ಬೇರೆ ಯಾವುದೇ ಆಮಿಷಕ್ಕೆ ಒಳಗಾಗಿ
1: ಇಲ್ಲ. ಇಲ್ಲ ಇಲ್ಲ ಇಲ್ಲ,
0: ಖಂಡಿತ ಸರ್. ಸರ್, ನಿಮಗೆ ವೃತ್ತಿ ಜೀವನ ಅನ್ನುವಂಥದ್ದು ಎಷ್ಟು ತೃಪ್ತಿ ತಂದು ಕೊಟ್ಟಿದೆ ಅಂತ?
1: ನನಗೆ ಬಹಳಷ್ಟು ತೃಪ್ತಿ ಕೊಟ್ಟದೆ, ಯಾಕಂದರೆ ನಾನು ನನ್ನದಾದೇ ಆದ ರೀತಿಯೊಳಗೆ ನಾನು ಕೆಲಸ ಮಾಡಿದವ, ಅದು ನನಗೆ ಬಹಳಷ್ಟು ತೃಪ್ತಿ ಕೊಟ್ಟಿದೆ. ಯಾಕಂದರೆ ನನ್ನ ಮೇಲಿನ ಆಫೀಸರ್ಗಳು ನನ್ನ ಇದನ್ನು ನೋಡಿ ನನಗೆ ಒಳ್ಳೆಯ ಕೆಲಸನೇ ಕೊಡ್ತಿದ್ರು. ಅಂದರೆ ಒಳ್ಳೆಯ ಕೆಲಸ ಅದರ ಅರ್ಥ ಬಹಳಷ್ಟು ದುಡ್ಡು ಬರುವುದಲ್ಲ, ಇವನಿಗೆ ಬಹಳಷ್ಟು ಹಗುರಾಗಲಿಪ್ಪ ಅನ್ನೋ ಕೆಲಸನೇ ನನಗೆ ಕೊಡ್ತಾಯಿದ್ರು. ಇವನಿಗೆ ಬಹಳ ಬಿಸಿಲಾಗಿರುವುದು ಇರಬಾರ್ದು ಅಂತ ಕೆಲಸ ನನಗೆ ಕೊಡ್ತಿದ್ರು. ಹಿಂಗಾಗಿ ನಾನು ಎಲ್ಲರ ಅಚ್ಚುಮೆಚ್ಚಿನ ಮೇಲಿನ ಮೇಲಾಧಿಕಾರಿಗಳ ಅಚ್ಚುಮೆಚ್ಚಿನ ನಾನು ಒಬ್ಬ ಅಧಿಕಾರಿ ಆಗಿದ್ದೆ.
0: ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿ ಏಣಗಿ ಸುಭಾಷ್ ಅವರು. ಸರ್, ಇವಾಗ ನಟನೆ ಅನ್ನುವಂಥದ್ದು ಸಹಜವಾಗಿ ತಮ್ಮ ತಂದೆಯ ಬಳುವಳಿ ಅಂತ ಆಯ್ತು, ಇನ್ನು ಈ ಸಾಹಿತ್ಯಾಸಕ್ತಿ ಅನ್ನುವಂಥದ್ದು, ಈ ಕವನಗಳನ್ನ ಬರೆಯುವಂತಹ ಗೀಳು ಯಾವಾಗಿನಿಂದ ಪ್ರಾರಂಭವಾಯಿತು? ಏಣಗಿ ಸುಭಾಷ್ ಇದ್ದಂತಹ ಹೆಸರು ಏಸು ಆಗಿದ್ದು ಯಾವಾಗ?
1: ಅದು ಹಂಗೆ ನೋಡಿದ್ರೆ ನನಗೆ ರಂಗದ ಜೊತೆಗೆ ಜೊತೆಗೇ ನನಗೆ ರಂಗಾಸಕ್ತಿಯ ಜೊತೆಗೆ ಸಾಹಿತ್ಯಾಸಕ್ತಿಯೂ ಬೆಳೀತು ಸಣ್ಣವನಿದ್ದಾಗಿಂದ. ಯಾಕಂದರೆ ಅಲ್ಲಿ ನಾಟಕಕಾರರು ಏನು ನಾಟಕ ಬರ್ಕೊಂಡು ಬರ್ತಿದ್ರಲ್ಲ, ಅವರು ಆ ಸಾಹಿತ್ಯ ಇಷ್ಟು ಒಳ್ಳೆಯದಿರ್ತಿತ್ತಲ್ಲ, ಹಿಂಗಾಗಿ ಏನು ಶಬ್ದಗಳನ್ನು ಉಪಯೋಗ ಮಾಡ್ತಿದ್ರು, ಒಬ್ಬ ಗಂಡ ಅದಾವ ಹೆಂಡತಿಗೆ ಯಾವ ರೀತಿ ಶಬ್ದಗಳನ್ನು ಉಪಯೋಗ ಮಾಡಿ ಬೈಯುವುದಾಗಲಿ ಪ್ರೀತಿ ಮಾಡೋದಾಗಲಿ ಇವನು ಹೇಳ್ತಿದ್ದ, ಮಗನಿಗೆ ಯಾವ ರೀತಿ ಶಬ್ದಗಳನ್ನು ಉಪಯೋಗ ಮಾಡ್ತಿದ್ದ, ಈ ರೀತಿಯ ಆ ಶಬ್ದಗಳು ನನಗೆ ಬಹಳಷ್ಟು ಹಿಡಿಸ್ತಾ ಇದ್ದವು. ಹಿಂಗಾಗಿ ಎಂಥೆಂಥ ಶಬ್ದಗಳನ್ನು ಉಪಯೋಗ ಮಾಡ ಒಳ್ಳೆ ಒಳ್ಳೆ. ಮತ್ತು ಏನಾಗ್ತಿತ್ತು, ನಮ್ಮ ತಂದೆಯವ್ರ ಜೊತೆಗೆ ನಾನು ಆವಾಗ ಆವಾಗ ಇರ್ತಿದ್ದರಿಂದ ನನಗೆ ಅನಕೃಷ್ಣರಾಯರು, ಆದ್ಯರಂಗಾಚಾರ್ಯರು ಅಂದರೆ ಶ್ರೀರಂಗರು, ಆಮೇಲೆ ನಮ್ಮ ಗುಬ್ಬಿ ವೀರಣ್ಣನವರು, ಆಮೇಲೆ ಹಿಂಗೆ ಬಹಳಷ್ಟು ಸಾಹಿತಿಗಳು, ಬಹಳಷ್ಟು ರಂಗಕರ್ಮಿಗಳು, ಇವ್ರ ಜೊತೆ ನನಗೆ ಸಂಬಂಧ ಬರ್ತಿತ್ತು. ಅವರು ಆಡುವ ಮಾತುಗಳು, ಆಮೇಲೆ ಅವರ ನಡವಳಿಕೆ, ಅವು ಇವೆಲ್ಲ ನನಗೆ ಬಹಳಷ್ಟು ಸೇರಿ ನನಗೆ ಸಾಹಿತ್ಯ ಆಸಕ್ತಿ ಒಂದು ನಮೂನೆ ನನ್ನದಾಗಿ ನನ್ನ ಮೈ ಇದರೊಳಗೇ ಬೆಳೆದು ಬಂತು. ಜೊತೆಗೆ ನಮ್ಮ ತಂದೆಯವರು ಎಂಥ ದೊಡ್ಡ ಓದುಗರು ಅಂದರೆ ಅವರು ಒಳ್ಳೆಯ ಇವನ್ನ ಕಾದಂಬರಿಗಳನ್ನು ಓದ್ತಾ ಇದ್ದರು, ಜೊತೆಗೆ ನಾಟಕಗಳ ಜೊತೆಗೆ ಅನಕೃಷ್ಣರಾಯರು ಒಂದು ನಟಸಾರ್ವಭೌಮ ಅನ್ನೋ ಒಂದು ನಾಟಕ ಬರೆದಿದ್ರು ಅವರು, ಇದನ್ನು ಅವ್ರಿಗೆ ಕೊಟ್ಟರು, ಇದನ್ನು ಆಡಲಿಕ್ಕೆ ಬರ್ತದೆ ನೋಡ್ರಿ ಅಂತ ಹೇಳಿ ಅಂತ ಅದನ್ನು ನಾನು ಓದಿದಾಗ ಏನೋ ಶಬ್ದ ಏನೋ ಆ ಉಚ್ಚಾರಣೆ, ಆ ಇದು, ಆ ಶಬ್ದೋಪಚಾರ, ಅದಕ್ಕೆ ಯಾವ ರೀತಿಯ ಒಕ್ಕಣಿಕೆ ಕೊಟ್ಟು ಅದನ್ನು ಆ ಶಬ್ದದ ಇದನ್ನು ಬೆಳೆಸ್ತಾ ಇದ್ರು, ಇವೆಲ್ಲ ನನಗೆ ಒಂದು ರೀತಿಯ ಸಾಹಿತ್ಯಕ್ಕೆ ಅದು ಹುಲುಸಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತು. ಹೀಗಾಗಿ ನನ್ನಲ್ಲಿ ಸಾಹಿತ್ಯ ಆಸಕ್ತಿ ಹುಟ್ಟಿತು. ಅಷ್ಟೇ ಅಲ್ಲ, ನಾನು ನಿವೃತ್ತಾಗಿ ಬಂದ ಮೇಲೆ ನನಗೆ ಎಂಥ ಇವರು ಸಿಕ್ಕರು ಅಂದರೆ ಎಲ್ಲ ಪ್ರಾಚಾರ್ಯರೇ, ಅಧ್ಯಾಪಕರು, ಆಮೇಲೆ ಹೈಸ್ಕೂಲ್ ಮಾಸ್ತರು, ಪ್ರೈಮರಿ ಟೀಚರ್ಸು ಎಲ್ಲ ನನ್ನ ಜೊತೆಗೆ ಸೇರಿದ್ರು. ಅವರು ನನಗೆ ಹಿಂಗೆ ನನಗೆ ಒತ್ತಾಯ ಮಾಡಿರಲ್ಲ, ನೀವು ಸಾಹಿತ್ಯ ಪರಿಷತ್ತಿನ ಒಬ್ಬ ಸದಸ್ಯತ್ವ ಸ್ವೀಕಾರ ಮಾಡಿರಿ, ನಿಮಗೂ ಒಂದು ಸಾಹಿತ್ಯದ ಸೇವೆ ಮಾಡುವ ಅವಕಾಶ ಸಿಗ್ತದೆ ಅಂತ. ಹಿಂಗಾಗಿ ನಾನು ನಮ್ಮ ಗವಿಮಠರು, ಜಗಜಂಪಿಯವರು, ಏರೂ ಪಾಟೀಲ್, ಬಸವರಾಜ್ ಗಾರ್ಗಿ, ಆಮೇಲೆ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳು, ಬೆಳಗಾವಿ ಜಿಂದ ದೇಸಾಯಿಯವರು, ಸರ್ಜು ಕಾಟ್ಕರ್, ಯಾರ ಹೆಸರು ಹೇಳಿ, ನೀಲಗಂಗಾ ಚರಂತಿಮಠ್, ಇಂಥವರೆಲ್ಲ ಅವರ ಒಡನಾಟ ಇದು ಬೆಳೆದು ಬಂದು ನನಗೂ ಸಾಹಿತ್ಯ ಆಸಕ್ತಿ ಬೆಳೆದು ನಾನು ಅದರಲ್ಲಿ ಕೆಲವು ಸಾಹಿತ್ಯ ರಚನೆ ಮಾಡಬೇಕನ್ನುವ ಅಭಿಲಾಷೆ ಹುಟ್ಟಿತು. ನಾನು ಕೆಲವು ರಚನೆಗಳನ್ನು ಮಾಡಿದೆ. ಆದರೆ ಯೂಶ್ವಲಿ ನನಗೆ ನೋಡ್ರಿ, ನಾನು ಗದ್ಯದಕ್ಕಿಂತ ಪದ್ಯಕ್ಕಿಂತ ಹೆಚ್ಚು ನಾನು ನನ್ನ ಆಸಕ್ತಿ. ಹಿಂಗಾಗಿ ನಾನು ಕೆಲವು ಕವನಗಳನ್ನು ಬರೆದೆ, ಆದರೆ ಅವನ್ನ ಪ್ರಸಿದ್ಧಿ ಮಾಡಲಿಲ್ಲ. ಅದು ಯಾಕೋ ನನಗದು ಇದು ಇಲ್ಲ. ಯಾಕಂದರೆ ನಂದು ಒಂದು ವಿಚಾರ ಅಂದರೆ ನಮಗೆ ಬಾಯಿ ಒಂದೇ, ಕಿವಿ ಎರಡು. ಅದಕ್ಕಾಗಿ ನಾವು ಓದೋಣ, ಹೇಳೋದಕ್ಕಿಂತ ಮತ್ತೊಬ್ಬರನ್ನ ಕೇಳೋಣ ಅನ್ನೋ ಇದು ಬಂತು. ಹೀಗಾಗಿ ನಾನು ಪುಸ್ತಕ ಪ್ರಿಂಟ್ ಮಾಡಬಾರ್ದು, ಮತ್ತೊಬ್ಬರದ್ದು ಓದಬೇಕು ಅಂತ ಬಂತು. ಹಿಂಗಾಗಿ ನಾನು ಪುಸ್ತಕ ಅದನ್ನ ಪ್ರಕಟಣೆಗೆ ನಾನು ಹೋಗಲಿಲ್ಲ. ನಾನು ಅಷ್ಟೇ ನಾನು ಅವನಲ್ಲೇ ಮಾಡಿ ಮಾಡಿ ಇಟ್ಬಿಟ್ಟೆ. ಆವಾಗ ಆವಾಗ ಯಾವಾಗಾದ್ರೂ ಅದು ನಮ್ಮ ಸ್ಫೂರ್ತಿ ಬಂದಾಗ ನಮ್ಮ ಗೆಳೆಯರ ಮುಂದೆ ನಾನು ಅದನ್ನ ಹೇಳ್ಕೊತ ಇರ್ತೇನೆ ಯಾವುದಾದ್ರೂ ಒಂದಷ್ಟು.
0: ಈಗ ನಮಗಾಗಿ ಯಾವುದಾದ್ರೂ ಒಂದು ಕವನ ವಾಚನ ಮಾಡಬಹುದಾ ಸರ್?
1: ನಾನೊಂದು ಕನಸು ಕಂಡೆ. ಕನಸಿನಲ್ಲಿ ನನ್ನ ಪ್ರೇಯಸಿ ಜೊತೆ ಒಡನಾಟದ ಹೆಚ್ಚಾಗಿ ಅವಳ ಮೈ ಮುಟ್ಟುತ್ತ ಅವಳನ್ನು ಚುಂಬಿಸಿದೆ. ಅಷ್ಟರೊಳಗೆ ನನ್ನ ಹೆಂಡತಿ ಬಂದು ನನ್ನ ಎಬ್ಬಿಸಿದಾಗ ತತ್ತಿ ಒಡೆದು ಆಮ್ಲೇಟ್ ಆದ ಅನುಭವ ನನಗಾಯಿತು.
0: ಹಾಸ್ಯ ಪ್ರಜ್ಞೆನೂ ಇರುತ್ತೆ ಸರ್ ನಿಮ್ಮ ಕವನಗಳಲ್ಲಿ, ಹೆಚ್ಚಾಗಿ ನಾವು ಹಾಸ್ಯ ಪ್ರಜ್ಞೆಗಳನ್ನೇ. ಸರ್, ಇವಾಗ ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ, ಎತ್ತಣ ಮಾವರ ಎತ್ತಣಕ್ಕೋಗಿಲೆ, ಎತ್ತಣದಿಂದ ಎತ್ತಣ ವಯ್ಯ ಸಂಬಂಧ ಅಂತ. ತಾವೊಬ್ಬ ಅಭಿಯಂತರರು, ಇಂಜಿನಿಯರು, ಹೇಗೆ ಇವ್ರಿಗೆ ಈ ಒಂದು ಸಾಹಿತ್ಯ ಸಕ್ತಿ ಅಂತ ನೋಡ್ಬೇಕಾದ್ರೆ, ತಾವ್ ಹೇಳಿದ್ರಿ ಗೆಳೆಯರ ಬಳಗ ಅಂತ ಹೇಳಿದ್ರಿ, ತಮ್ಮ ಗೆಳೆಯರ ಬಳಗದಲ್ಲಿ ಎಲ್ಲರೂ ಅಷ್ಟೇ ಒಂದು ಸಾಹಿತ್ಯ ದಿಗ್ಗಜರೇ ಇದ್ದಾರೆ ಎಲ್ಲರೂ.
1: ಹೌದು,
0: ಅದು ಒಂದು. ಈಗ ತಮ್ಮ ಒಂದು ದೋಸ್ತಂಕಿ ಬರಾತ್ ಬಗ್ಗೆ ಹೇಳೋದಾದ್ರೆ,
1: ದೋಸ್ತಂಕಿ ಬರಾತ್ ಅಂದ್ರೆ ನನಗೆ ಅವ್ರನ್ನ ಕಂಡ್ರೆ ಆ ಅನುಭವ ಬಂದ್ಬಿಡ್ತದೆ. ಆ ಬಾರಾತ್ ಅಂದ್ರೆ ನಿಮ್ಗೆ ಗೊತ್ತು, ಮದುವೆ ಆ ಸಂಭ್ರಮ ನನಗೆ ಆ ಗೆಳೆಯರ ಜೊತೆಗಿದ್ದಾಗ, ಅದು ಸ್ನೇಹಿತರ ಜೊತೆಗಿದ್ದಾಗ ಬಂದ್ಬಿಡ್ತದೆ ನನಗೆ. ನೋಡ್ರಿ, ಯಾವಾಗ ಕಾಲೇಜ್ನಲ್ಲಿದ್ದಾಗ ಕಲಿಯುವಾಗ ಅದೊಂದು ರೀತಿಯ ದೋಸ್ತರು ಅಂದರೆ ಗೆಳೆಯರು. ಇನ್ನೂ ನನಗೆ ಕೆಲವರು ಇನ್ನೂ ದೋಸ್ತರಿದ್ದಾರೆ. ಆಮೇಲೆ ಉದ್ಯೋಗದಲ್ಲಿ ಕೆಲವು ಗೆಳೆಯರು, ಅವರ ಕೆಲವು ಹಾಸ್ಯ ಪ್ರಜ್ಞೆ, ಅವು ಕೆಲವು ಇವು ನನಗೆ ಅವು ನಡಿಗೆ ತರಿಸ್ತಿತ್ತು. ಅವರ ಅವು ಅವನ್ನ ನಾನು ಇವನ್ನ ಯಾಕೆ ಹಿಡಿದಿಟ್ಟು ನಾನು ನನ್ನ ಕೆಲವು ಇವನ್ನ ರಚನೆ ಮಾಡಬಾರ್ದು ಅಂತ ಅನಿಸ್ತಿತ್ತು. ಹಿಂಗಾಗಿ ನನಗೆ ದೋಸ್ತ್ ಅಂದರೆ ಅದೊಂದು ನಮೂನೆ ಸ್ವೀಟ್ ಇದ್ದಂಗೆ ನನಗೆ ದೋಸ್ತರು. ಹಿಂಗಾಗಿ ಆವಾಗಿನ ದೋಸ್ತರು, ಈಗಿನ ದೋಸ್ತರು, ಆಮೇಲೆ ನಿವೃತ್ತರಾದ ಮೇಲೆ, ಆಮೇಲೆ ಸಾಹಿತ್ಯದ ದೋಸ್ತರು, ಆಮೇಲೆ ದೋಸ್ತಿಣಿಯರು. ಅಂದರೆ ದೋಸ್ತಿಣಿಯರು ಅಂದರೆ ಅದು ಕೆಟ್ಟ ಅರ್ಥದಲ್ಲಿ ಅಲ್ಲ. ಈಗ ನೋಡ್ರಿ, ಜ್ಯೋತಿ ಬದಾಮಿ ಇರ್ಬೋದು, ನಿರ್ಮಲಾ ಭಟ್ಟಲ್ ಇರ್ಬೋದು, ಆಮೇಲೆ ಏರೂ ಪಾಟೀಲ್ ಇರ್ಬೋದು, ನೀಲಗಂಗಾ ಚರಂತಿಮಠ್, ಸುನಂದಾ ಎಮ್ಮಿ, ಎಷ್ಟು ಜನರ ಹೆಸರು ಹೇಳಿ, ಇವರೆಲ್ಲರೂ ನನ್ನ ಅಂದರೆ ಒಂದು ರೀತಿಯಿಂದ ಅವರ ಸಾಹಿತ್ಯವನ್ನು ನಾನು ಮೆಚ್ಕೊಂಡವ. ಹಿಂಗಾಗಿ ಅವ್ರ ಬಗ್ಗೆ ನನಗೆ ಅಭಿಮಾನನೂ ಅಷ್ಟೇ, ಅವ್ರ ಬಗ್ಗೆ ಗೌರವನೂ ಅಷ್ಟೇ ಇರ್ತದೆ. ಹಿಂಗಾಗಿ ನನಗೆ ಬಹಳಷ್ಟು. ಅದಾದಮೇಲೆ ನಾನು ಮುಂಜಾನೆ ಎದ್ದ ಕೂಡಲೇ ವಾಯುವಿಹಾರಕ್ಕೆ ಹೋಗ್ತೇನೆ. ವಾಯುವಿಹಾರಕ್ಕೆ ಹೋದಾಗಂತೂ ನನ್ನ ಇಷ್ಟು ಜನ 25 ಜನ ಗೆಳೆಯರು ಬೆಳಗ್ಗೆ ಎದ್ದ ಕೂಡಲೇ ಅವ್ರ ಜೊತೆಗೆ ನನಗೆ ಹರಟೆ ಹೊಡೆಯೋದು, ಅವ್ರ ಜೊತೆ ಕಾಫಿ ತೊಗೊಳ್ಳೋದು. ಇಲ್ಲೇ JNMC ಕ್ಯಾಂಟೀನ್ನಲ್ಲೇ ನಾವು ಯಾವಾಗಲೂ ಕಾಫಿ ಟೀ ತೊಗೊಳ್ಳೋದು. ಹಿಂಗಾಗಿ ಆ ಹರಟೆ, ಆ ಕಾಫಿ, ಆ ಇದು ನನ್ನ ಇನ್ನಷ್ಟು ಜೀವನದ ಇದನ್ನು ವಯಸ್ಸನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೆ. ಇದೇ ನನಗೆ ಒಂದು ವಯಸ್ಸಿನ ಇದು ಗುಟ್ಟು ಅಂತ ಹೇಳ್ಬೋದು. ಅಂದರೆ ನಾನು ಈ ವಯಸ್ಸಿನ ಈಗ ನೋಡ್ರಿ ನನಗೆ 78 ಸಮೀಪ, ಈಗ ಇನ್ನೂ ನನ್ನಲ್ಲಿ ಒಳ್ಳೆಯ ಹುರುಪಿದೆ, ಇನ್ನೂ
0: 78 ಹರಿಯೇ ಇದೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಗೆಳೆಯರು.
1: ಹೌದು, ಅದಕ್ಕಾಗಿಯೇ ನನ್ನ ಅಮೃತ ಮಹೋತ್ಸವ ಆದಾಗ ನನ್ನ ಗೆಳೆಯರೆಲ್ಲರೂ ನನಗೆ ಅಭಿನಂದನಾ ಗ್ರಂಥ ಕೊಟ್ಟದ್ದು, ಅದರ ಹೆಸರೇ ಸ್ನೇಹ ಭೂಷಣ ಅಂತ, ಯಾಕಂದ್ರೆ ಆ ರೀತಿ ನನ್ನ ಸ್ನೇಹಿತರಿದ್ದಾರೆ.
0: ಮತ್ತೆ ಸ್ನೇಹಿತರೆಲ್ಲ ನಿಮ್ಗೆ ತೆನಾಲಿ ರಾಮಕೃಷ್ಣ ಅನ್ನುವಂತ ಒಂದು ಬಿರುದನ್ನು ಸಹ ನೀಡಿದ್ರು.
1: ಹೌದು, ಅದು ನನ್ನ ಹಾಸ್ಯ ಪ್ರಜ್ಞೆಯಿಂದ ನಾನು ಅವಾಗ ಅವಾಗ ಅವ್ರ ಜೊತೆ ಮಾತಾಡುವಾಗ ಯಾವುದೋ ಒಂದು ಅವರೊಂದು ಮಾತು ಹೇಳಿದಾಗ ನಾನು ಒಂದು ಆ ಹಾಸ್ಯದ ಇದನ್ನು ಹೇಳೇ ಬಿಡ್ತೇನೆ. ಅದಕ್ಕಾಗಿ ನಾನು ತೆನಾಲಿ ರಾಮಕೃಷ್ಣ, ಅದನ್ನ ನನಗೆ ಈ ಬಿರುದು ಕೊಟ್ಟವರು ನನಗೆ ಗೆಳೆಯರಿಗಿಂತ ನಮ್ಮ ಮಾವನವರು, ಅಂದ್ರೆ ನಮ್ಮ ತಂಗಿಯ ಯಜಮಾನರು ತಿಪ್ಪನಿಗೌಡರು ಅಂತೇಳಿ, ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರು ನನ್ನ ಈ ಹಾಸ್ಯ ಪ್ರಜ್ಞೆ ಕಂಡು ತೆನಾಲಿ ರಾಮ ನೀವು ಅಂತೇಳಿ ನನಗೆ ಅವಾಗವಾಗ ಹೇಳ್ತಿರ್ತಾರೆ.
0: ಸರ್, ಇನ್ನು ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಗೆ ಕಾರಣರಾದಂತಹ ತಮ್ಮ ಧರ್ಮ ಪತ್ನಿ ಶಕುಂತಲಾ ಅವರ ಬಗ್ಗೆ, ಮನೆಯವರ ಸಹಕಾರದ ಬಗ್ಗೆ ಮಾತಾಡೋದಾದ್ರೆ,
1: ಎಲ್ಲರಂತೆ ನನಗೂ ನನ್ನ ಧರ್ಮ ಪತ್ನಿ ನನಗೆ ಒಳ್ಳೆಯ ಸಹಧರ್ಮಿಣಿ. ನನ್ನ ಎಲ್ಲ ಕಷ್ಟ ಸುಖ ಇದು ಎಲ್ಲದರಲ್ಲೂ ಅವಳು ಭಾಗಿಯಾಗ್ಯಾಳೆ. ನನಗೆ ಕೆಲವೊಂದು ಸಲ ಮನೆ ಕಟ್ಟುವಾಗ ತೊಂದರೆ ಬಂತು, ಮನೆ ಜಾಗ ಹಿಡಿಯುವಾಗ ತೊಂದರೆ ಬಂತು. ಆವಾಗಿನ್ನೂ ನನ್ನ ಪಗಾರ ಅಷ್ಟು ಇರಲಿಲ್ಲ, ನನಗಷ್ಟು ಕೊಟ್ಟು ದುಡ್ಡು ಕೊಟ್ಟು ನನಗೆ ಜಾಗ ಹಿಡಿಯುವಷ್ಟು ನನ್ನಲ್ಲಿ ಸಾಮರ್ಥ್ಯ ಇರಲಿಲ್ಲ. ಆವಾಗ ಏನು ಮಾಡ್ತಿದ್ದೆ, ನೀವೇನು ಹೆದರಬೇಡ್ರಿ, ನಾನು ನಿಮಗೆ ಯಾರ್ದಾರ ಕಡೆಯಿಂದ ನಿಮಗೆ ಸಾಲ ಕೊಡಿಸ್ತೇನೆ, ಬ್ಯಾಂಕಿಗೆ ಮಾತ್ರ ಹೋಗಬೇಡ್ರಿ. ಅವ್ರು ಹೇಳ್ತಿದ್ಲು ಆ ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ, ಅದಕ್ಕೆ ಬ್ಯಾಂಕಿಗೆ ಹೋಗ್ಬೇಡ್ರಿ, ನಾನು ನಿಮಗೆ ಸಾಲ ಇಸೋದು ಕೊಡ್ತೇನೆ, ಅದು ಯಾವುದೇ ಬಡ್ಡಿಯ ಆಸೆ ಇಲ್ಲದೆ ಅವ್ರು ನಿಮಗೆ ಕೊಡ್ತಾರೆ. ಹಿಂಗಾಗಿ ತನ್ನ ಸಂಬಂಧಿಕರ ಎಲ್ಲರ ಕಡೆಯಿಂದ ನನಗೆ ಜಾಗ ಹಿಡಿಲಿಕ್ಕೆ ಮನೆ ಕಟ್ಟಲಿಕ್ಕೆ ನನಗೆ ಸಹಾಯ ಒಂದು ರೀತಿಯಿಂದ ಮಾಡಿಲ್ಲ. ಇದು ಆರ್ಥಿಕ ಸಹಾಯದ ಪ್ರಶ್ನೆ. ಇನ್ನು ನನ್ನ ಆರೋಗ್ಯ ನನ್ನ ಈ ರೀತಿಯ ಆರೋಗ್ಯ ಇಟ್ಕೊಳ್ಳೋಕ್ಕೆ ಅವಳು ಬಹಳಷ್ಟು ಇದನ್ನು ಮಾಡ್ತಾಳೆ. ನನ್ನ ಎದ್ದು ಕೂಡಲೇ ನೋಡ್ರಿ, ನನಗೆ ನಾನು ಪ್ರಾಣಾಯಾಮ ಮಾಡೋ ಸಲುವಾಗಿ ನನಗೆ ಎದ್ದು ಕೂಡಲೇ ನಿಮಗೆ ಬಿಸಿನೀರು ಕಾಸಿ ಕೊಟ್ಟು ನೀವು ಇದನ್ನು ತೊಗೊಂಡು ಆಮೇಲೆ ನೀವು ಪ್ರಾಣಾಯಾಮ ಶುರು ಮಾಡಿರಿ, ನಿಮ್ಮ ವ್ಯಾಯಾಮಗಳನ್ನು ಶುರು ಮಾಡಿರಿ ಅಂತ ಆಕೆ ಹೇಳ್ತಾಳೆ. ಆಮೇಲೆ ನನ್ನ ವಾಯುವಿಹಾರ ಅಥವಾ ವಾಕಿಂಗ್ ಮುಗಿಸಿ ಬಂದ ಮೇಲೆ ಕಾಫಿನೋ ಟೀನೋ ನಿಮಗೆ ಏನು ಬೇಕು ಅದನ್ನು, ಆಮೇಲೆ ನೀವು ಉಳಿದದ್ದು ಏನೂ ತಿನ್ನುವಂಗಿಲ್ಲ, ಬಿಸ್ಕತ್ ಅಷ್ಟೇ, ಅದು ನೀವು ಮೈದಾ ಹಿಟ್ಟಿನ ಬಿಸ್ಕತ್ ಕೊಡ್ತಿದ್ದಿಲ್ಲ ಆಕೆ, ಗೋಧಿ ತೌಡಿನ ಬಿಸ್ಕಿಟ್ಟು ತರ್ತಿದ್ಲ ಆಕೆ, ಅವನ್ನು ತಂದು ನನಗೆ ಬಿಸ್ಕಿ ಅದು ಒಂದು ಇಲ್ಲ ಎರಡು ಅದಕ್ಕಿಂತ ಹೆಚ್ಚು ಕೊಡ್ತಿದ್ದಿಲ್ಲ. ಈ ರೀತಿ ನನಗೆ ಆರೋಗ್ಯದ ಕಾಳಜಿ ನನಗೆ ಮಾಡ್ತಿದ್ಲು. ಊಟದೊಳಗೂ ಅಷ್ಟೇ ಒಳ್ಳೆಯ ಸಾತ್ವಿಕ ಆಹಾರ, ಸತ್ವಯುತ ಆಹಾರ, ಸಾಲಡ್ ಅಂತ ನಾವೇನು ಹೇಳ್ತೇವೆ, ಅವನ್ನ ನಮಗೆ ವೆಜಿಟೇಬಲ್ಸನ್ನು ಬಾಯ್ಲ್ ಮಾಡಿ ದಿವಸ ಕೊಡ್ತಾಳ್ರಿ ನನಗೆ ನನ್ನ ಇದರ ಜೊತೆಗೆ. ಆಮೇಲೆ ಮೂಲಂಗಿ ತಪ್ಪಲ, ಮೆಂತೆ ತಪ್ಪಲು, ಆಮೇಲೆ ಮೂಲಂಗಿ, ಆಮೇಲೆ ಉಳ್ಳಾಗಡ್ಡಿ, ಸೌತೆಕಾಯಿ, ಇವನ್ನೆಲ್ಲ ಊಟದ ಜೊತೆಗೆ ನನಗೆ ಇದನ್ನು ನೀವು ಒಂದು ಅರ್ಧ ರೊಟ್ಟಿ ಕಡಿಮೆ ಮಾಡಿರಿ, ಇವನ್ನ ಮೊದಲು ತಿನ್ನರಿ ಅಂತೇಳಿ ಅವನ್ನ ನನಗೆ ತಿನ್ನಿಸ್ತಾಳೆ. ಇನ್ನೂ ಕೂಡ ಈ ರೀತಿ ನನ್ನ ಆರೋಗ್ಯನ ಚೆನ್ನಾಗಿಡ್ತಾಳೆ. ಇನ್ನು ನನಗೇನಾದರೂ ಸ್ವಲ್ಪ ಅನಾರೋಗ್ಯ ಬಂದಾಗ ನನ್ನ ಇಷ್ಟು ಕಾಳಜಿ ಮಾಡ್ತಾಳೆ. ಇತ್ತೀಚೆಗೆ ನನಗೊಂದು ಕಾಲು ಮುರಿದಿತ್ತು, ಕಾಲು ಮುರಿದ ಸಮಯದಲ್ಲಿ ನಾನು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾಗ ನಾನು ಗಾಲಿ ಕುರ್ಚಿ ಮೇಲೆ ಓಡಾಡಬೇಕಾದಂಥ ಪ್ರಸಂಗ ಇತ್ತು. ಆ ಗಾಲಿ ಕುರ್ಚಿ ಮೇಲೆ ಓಡಾಡೋ ಪ್ರಸಂಗ ಬಂದಾಗ ನನ್ನ ಎಲ್ಲ ಅಡುಗೆ ಮನೆಗೆ, ದೇವರ ಕೋಣೆಗೆ, ಆಮೇಲೆ ಸ್ನಾನದ ರೂಮಿಗೆ, ಈಗ ನನ್ನ ಎಲ್ಲ ಕಡೆ ತೊಗೊಂಡೋಗಿ ಊಟದಕ್ಕೆ ಟೇಬಲ್ಗೆ ಎಲ್ಲ ಅವಳೇ ನನ್ನ ಕರ್ಕೊಂಡೋಗಿ ನನ್ನ ಸೇವೆ ಮಾಡಿದ್ಲು. ಆಮೇಲೆ ನನಗೆ ಔಷಧಗಳನ್ನು ಅವಳೇ ನನಗೆ ಕೈಯಾರೆ ಕೊಡ್ತಾ ಇದ್ಲು. ಇಷ್ಟು ಗುಳಿಗೆ ಈಗ ಬೆಳಗಿನ ಗುಳಿಗೆ ನಿಮ್ಮದು, ಸಂಜೆ ಗುಳಿಗೆ ಇದು, ಮಧ್ಯಾಹ್ನದ ಗುಳಿಗೆ ಇದು ಅಂತ ನನಗೆ ಗುಳಿಗೆ ಅಥವಾ ಔಷಧ ಕೊಡ್ತಾ ಇದ್ಲು. ಈಗೂ ಕೊಡ್ತಾಳೆ ಹಂಗೇನಾದರೂ ಅಂದರೆ.
0: ಸರ್, ಧರ್ಮ ಪತ್ನಿಯ ಬಗ್ಗೆ ಇಷ್ಟೊಂದು ಗೌರವವನ್ನು ಇಟ್ಕೊಂಡಂತ ತಾವು ಒಂದು ಚುಟುಕನ್ನ ಬರೀತೀರಾ, ಅದು ಇವಾಗ ನನ್ಗೆ ನೆನಪಾಗುತ್ತೆ. ಏನು ಅಂದ್ರೆ, ನನ್ನ ಮನೆಯಲ್ಲಿ ಕಲ್ಪವೃಕ್ಷವಿಲ್ಲ, ಕಾಮಧೇನುವೂ ಇಲ್ಲ, ರಂಭ ಊರ್ವಶಿಯರಂತ ಇಲ್ಲವೇ ಇಲ್ಲ.
1: ಇದಕ್ಕೂ ಒಂದು ಕಾರಣ ಆಯ್ತು. ಏನು ಅಂದ್ರೆ, ನಾನು ಮನೆ ಕಟ್ಟುವಾಗ ಅವಳ ಕಡೆಯಿಂದ ಸಹಾಯನ ತಗೊಂಡೆ, ಅವಳನ್ನ ಯಾವಾಗಲೂ ಆ ಸೈಟ್ ಮೇಲೆ ಕರ್ಕೊಂಡು ಬರ್ತಿರ್ಲಿಲ್ಲ. ಏನು ಅಡಿಗೆ ಮಾಡ್ಕೊಂತ ಇರ್ತಾಳೆ, ಮತ್ತು ಮಕ್ಕಳನ್ನ ಅವಳೇ ಸ್ಕೂಲಿಗೆ ಕಳಿಸೋದು ಕರ್ಕೊಂಡು ಬರ್ತಾಳೆ, ಅವಳಿಗೆ ಆ ತೊಂದರೆ ಕೊಡೋದು ಬೇಡ ಅಂತ ನಾನೇ ಬಂದು ಮನೆ ಕಟ್ಟುವಾಗ ಕಾಂಟ್ರಾಕ್ಟರ್ಸ್ಗೆ ಆ ಕೂಲಿ ಕೆಲಸಗಾರರಿಗೆ ಏನು ಹೇಳಬೇಕು ಅದನ್ನು ನಾನೇ ಹೇಳ್ತಿದ್ದೆ. ಅದರಾಗಿ ನಾನು ಕೆಲವು ಅಚಾತುರ್ಯ, ನಾನು ಸ್ವತಃ ಇಂಜಿನಿಯರ್ ಆದರೂ ನಾನು ಕೆಲವು ಮಾಡಿದೆ. ಅದು ಬುದ್ಧಿಪೂರ್ವಕವಲ್ಲ, ಅದು ಏನೋ ಯಾವುದೋ ಇದರಿಂದ ಅದು ಆಯಿತು. ಅದು ಏನಾಯಿತು ಅಂದರೆ ರೂಮ್ಗಳು ಒಂದು ಬೆಡ್ರೂಮು ಸಣ್ಣದಾಯಿತು, ಇನ್ನೊಂದು ದೊಡ್ಡದಾಯಿತು. ಅವಳಿಗೆ ಅದು ಬೆಳಗಿಲ್ಲ. ಎರಡೂ ಒಂದೇ ಮಟ್ಟದ ಇದು ಬೇಕಾಗಿತ್ತು, ಒಂದೇ ಅಷ್ಟೇ ಅಳತೆಯ ರೂಮ್ ಬೇಕಾಗಿತ್ತು. ಆಮೇಲೆ ರೂಮ್ನೊಳಗೆ ಕಪಾಟಿಗೆ ಕಬೋರ್ಡ್ಗೆ ನಾನು ವ್ಯವಸ್ಥೆ ಸರಿಯಾಗಿ ಮಾಡಿರಲಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಾಯ್ತು, ಗೋದ್ರೇಜ್ ಕಪಾಟು ಇಂಥ ಕಬ್ಬಿಣದ ಕಪಾಟುಗಳನ್ನು ತಂದಿಟ್ಟುಕೊಳ್ಬೇಕಾಯ್ತು. ಅವಳಿಗೆ ಅದು ಸೇರಲಿಲ್ಲ. ಆಮೇಲೆ ನಾವು ನಮ್ಮ ಮನೆಯೊಳಗೆ ಎಂಟರ್ ಆದಮೇಲೆ ನಮ್ಮ ಹಜಾರ್ ಕೋಣೆಗೆ ಹೋಗ್ಬೇಕಾದ್ರೆ ಒಂದೆರಡು ಮೆಟ್ಲು ನಾನು ಮಾಡಿಸಿದೆ. ಅದು ಆವಾಗಿನ ಒಂದು ಇಂಜಿನಿಯರಿಂಗ್ ಸ್ಕಿಲ್ ಅಂತ ನಾನು ತಿಳ್ಕೊಂಡೆ. ಅದು ಅವಳಿಗೆ ಅದು ಸ್ವಲ್ಪ ತೊಂದರೆ ಕೊಡ್ತು. ಇತ್ತೀಚೆಗಂತೂ ಬಹಳ ತೊಂದರೆ ಕೊಡಕತ್ತು. ಆವಾಗ ಅವಳು ನನ್ನ ಆವಾಗ ಆವಾಗ ಬೈಕೋತಾ ಇದ್ಲು, ಆವಾಗ ಬೈಕೋತಾ ಇದ್ಲು ಅಂದ್ಕೊಳ್ಳೆ. ಹಾಗಾದರೆ ಇವಳ ಬೈಗೆ ನಾನು ಬೈಗಳಿಗೆ ನಾನು ಏನಾದರೂ ಒಂದು ಯಾವ ರೀತಿ ಸಂಬಂಧ ಮಾಡಬೇಕು ಅಂಥೇಳಿ ನಾನು ಒಂದು ಕವನ ರಚನೆ ಮಾಡಿದೆ. ಇವಳನ್ನ ಸ್ವಲ್ಪ ಹೊಗಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಅದು ಕವನ ರಚನೆ ಮಾಡಿದೆ. ಆದರೆ ಅದರೊಳಗೆ ಸ್ವಲ್ಪ ದ್ವಂದ್ವ ಅರ್ಥ ಇರುವಂತಹ ಕವನ ಅದನ್ನು ಈಗ ತಾವು ಹೇಳಿದ್ರಿ, ಇನ್ನೂ ಬೇಕಾದ್ರೆ ನೀವು ಹೇಳ್ರಿ ಇಲ್ಲ ನಾನು
0: ಹೇಳ್ತೇನೆ.
1: ಆಯ್ತು, ನಾನು ಏನು ಅದು ಬೇಡ, ನಾನೇ ಹೇಳ್ತೇನೆ. ನನ್ನ ಮನೆಯಲ್ಲಿ ಕಲ್ಪವೃಕ್ಷವಿಲ್ಲ, ಕಾಮಧೇನುವೂ ಇಲ್ಲ, ರಂಭೆ ಊರವ ಸೇರಂತೂ ಇಲ್ಲವೇ ಇಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ದೆವ್ವವಿಲ್ಲ ಪೀಡೆ ಇಲ್ಲ. ಆದರೆ ಆದರೆ ಇವೆಲ್ಲ ಇಲ್ಲವೆಂದು ನನಗೆ ಅನಿಸೆಯೇ ಇಲ್ಲ, ಯಾಕೆಂದರೆ ನನ್ನ ಹೆಂಡತಿ ಇದ್ದಾಳೆ. ಇದು ಅವಳಿಗೆ ಮೊದಲಿಗೆ ಅದು ಚಲೋ ಅನ್ನಿಸ್ತು. ಯಾವಾಗ ಆಕೆ ತವ್ರ ಮನೆಯವರು ಬಂದು ನಿನಗೆ ದೆವ್ವ ಪೀಡೆ ಅಂದಾರ ನಿಮ್ಮ
0: ಯಜಮಾನರು ಯಾವಾಗ ತಿಳಿಸಿ ಹೇಳಿದ್ರು
1: ಅವಳಿಗೆ ಯಾವಾಗ ಸಿಟ್ಟು ಬಂತು, ಆವಾಗ ತವ್ರ ಮನೆಯವರೆಲ್ಲ ಕೂಡಿ ಅದನ್ನು ನಾನು ಮೊದಲಿಗೆ ಬಂದಾಗ ಅದನ್ನು ಭಾಳ ಹುರುಪಿನಿಂದ ನಮ್ಮ ಗೆಳೆಯರಿಗೆಲ್ಲ ಅದನ್ನು ತೋರಿಸ್ಕೊಂತ ನೋಡು ನಾನು ಯಾವ ರೀತಿ ಕವಿ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನು ತೆಗೆದು ಹಾಕುವಟ್ರ ಮಟ್ಟಿಗೆ ಅದು ಅದನ್ನು ಅವರೆಲ್ಲ ನಾನು ಬೈದ್ಬಿಟ್ರು. ಹಿಂಗಾಗಿ ಅದನ್ನು ತೆಗೆದು ಹೋಗೋದು ಬಿಟ್ಟೆ, ಅದನ್ನು ತೂಗು ಹಾಕಿದ್ದೆ. ಮೊದಲು ಒಳಗೆ ಬಂದ ಕೂಡಲೇ ಎಲ್ಲರಿಗೂ ಅದು ಕಾಣಬೇಕು ಆ ರೀತಿ ಇತ್ತು.
0: ಸರ್, ಇನ್ನು ತಮ್ಮ ಸೇವೆಗಳ ಬಗ್ಗೆ ಮಾತಾಡೋದಾದರೆ, ತಾವು ಹಾಗೆಯೇ ಏಣಿಗಿ ಕುಟುಂಬದವರೆಲ್ಲ ಸೇರಿ ಒಂದು ಕಟ್ಟಿದಂತಹ ನಾಟ್ಯಭೂಷಣ ಏಣಿಗಿ ಬಾಳಪ್ಪನವರ ಪ್ರತಿಷ್ಠಾಪನದ ಬಗ್ಗೆ ಮಾತಾಡೋದಾದರೆ, ಪ್ರತಿಷ್ಠಾನದ ಬಗ್ಗೆ ಮಾತಾಡೋದಾದರೆ ಸರ್.
1: ಹಾಂ, ಪ್ರತಿಷ್ಠಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಮೊದಲು ಒಂದೆರಡು ಮಾತು ಹೇಳಬೇಕಂತೇನೆ. ಎಲ್ಲರಿಗೂ ಇರುವಂತೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಸಹೋದರ ಸಹೋದರಿಗೂ ತಂದೆಯ ಬಗ್ಗೆ ಬಹಳಷ್ಟು ಗೌರವ, ಯಾಕಂದರೆ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು, ರಾಜ್ಯ ಪ್ರಶಸ್ತಿ ವಿಜೇತರು, ಜನಮನ್ನಣ ರಾಜಮನ್ನಣೆ ಗಳಿಸಿದವರು. ಅಂಥವ್ರ ಬಗ್ಗೆ ನಮಗೂ ಬಹಳಷ್ಟು ಹೆಮ್ಮೆ. ಅವ್ರ ಬಗ್ಗೆ ಒಂದು ಏನಾದರೂ ಶಾಶ್ವತವಾಗಿ ಅವರ ಹೆಸರಿನಿಂದ ನಾಳೆ ಅವ್ರು ಜೀವಂತ ಇರುವವರಿಗಂತೂ ಜನ ಮೆಚ್ಚೆ ಮೆಚ್ತಾರೆ. ಅವರು ಇಲ್ಲದ ಕಾಲಕ್ಕೆ ಏನಾದರೂ ಒಂದು ಶಾಶ್ವತವಾದ ಒಂದು ಅವ್ರ ಹೆಸರಿಂದ ಇದು ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಹಳಷ್ಟು ಸರ್ಕಾರದ ಇವನ್ನ ಕೇಳಿಕೊಂಡ್ವಿ. ಯಾವಾಗ ಯಾವಾಗ ಬೇರೆ ಬೇರೆ ಸರ್ಕಾರಗಳು ಬಂದವು ಆವಾಗ ಇಲ್ಲಿಯ ಜನಪ್ರತಿನಿಧಿಗಳ ಮುಖಾಂತರ ನಾವು ಅರ್ಜಿಗಳನ್ನು ಕೊಟ್ಟಿವಿ. ಬೆಳಗಾವಿಯ ಸಾಹಿತಿಗಳು ಗವಿಮಠ್, ಜಗಜಂಪಿ, ಯರು ಪಾಟೀಲ್, ಸರ್ಜು ಕಾಟ್ಕರ್, ಆಮೇಲೆ ಶಿರೀಶ್ ಜೋಶಿ, ಎಲ್ಲ ಮಹಿಳಾ, ಆಮೇಲೆ ಗುರುದೇವಿ ಹುಲೆಪ್ಪನವರ ಮಠ, ಇವರೆಲ್ಲರೂ, ಆಮೇಲೆ ಅಶೋಕ್ ಚಂದ್ರಿಗೆಯವರು, ಅವರು ಸಹಿತ ಏಣಿಗೆ ಬಾಳಪ್ಪನವರು ರಾಷ್ಟ್ರ ಮತ್ತು ರಾಜ್ಯ ಪ್ರಸಿದ್ಧರು, ರಂಗಕ್ಕೆ ಬಹಳಷ್ಟು ಪ್ರಸಿದ್ಧರು. ಅವ್ರಿಗಾಗಿ ಏನಾದರೂ ಸರ್ಕಾರ ಮಾಡಬೇಕು ಅಂಥೇಳಿ ಅವರು ಬಹಳಷ್ಟು ಒತ್ತಾಯ ಪೂರ್ವಕ ಮಾಡಿ ಅವು ಬಹಳಷ್ಟು ಅರ್ಜಿಗಳನ್ನು ಅಪ್ಲಿಕೇಶನ್ಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ವಿ. ಆದರೆ ನಿಮಗೆ ಗೊತ್ತಿದೆ, ಸರ್ಕಾರ ಸ್ವಲ್ಪ ಕಿವುಡು. ಸಾಂಸ್ಕೃತಿಕವಾಗಿ ಅವ್ರು ಕಿವುಡು ಅಂದರೆ ಬಹುತೇಕ ಉತ್ತರ ಕರ್ನಾಟಕದ ಒಂದು ಭಾಗಕ್ಕಷ್ಟೇ ಕಿವುಡು ಅಂತ ನನಗನ್ನಿಸ್ತದೆ. ಯಾಕಂದರೆ ನೋಡ್ರಿ, ದಕ್ಷಿಣ ಕರ್ನಾಟಕದ ಜನಪ್ರತಿನಿಧಿಗಳು ಹೇಳಿದರೆ ತಟ್ಟನೆ ಅವ್ರು ಕೆಲಸ ಮಾಡ್ತಾರೆ. ಸಾಂಸ್ಕೃತಿಕ ಕಾಳಜಿ ಅವರಲ್ಲಿ, ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಅವರಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಇವನ್ನೆಲ್ಲ ನೋಡಿದ ಮೇಲೆ ನನಗನ್ಸೋದು. ಗುಬ್ಬಿ ವೀರಣ್ಣನವರ ಬಗ್ಗೆ, ಅವ್ರ ಬಗ್ಗೆ ಒಂದು ನಾಟಕ ಥಿಯೇಟರ್ ಆಯಿತು, ರಂಗ ಪ್ರತಿಷ್ಠಾ ಒಂದು ಪ್ರತಿಷ್ಠಾನ ಆಯಿತು, ಅವರಿಗೆ ಅವ್ರ ಹೆಸರಿನಿಂದ ಒಂದು ಪ್ರಶಸ್ತಿನೇ ಇದೆ. ಹಾಗೆ ಉತ್ತರ ಕರ್ನಾಟಕದ ಗುಬ್ಬಿ ವೀರಣ್ಣ ಅಂತ ಅನ್ನಿಸ್ಕೊಳ್ಳುವಂಥ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ, ಕೊಲ್ಲಾಪುರ್, ಆಮೇಲೆ ಇಚಲಕರಂಜಿ ಇಲ್ಲೆಲ್ಲ ಪ್ರಸಿದ್ಧಿ ಆದಂಥ ಏಣಿಗೆ ಬಾಳಪ್ಪನವ್ರ ಬಗ್ಗೆ ಒಂದು ಏನಾದರೂ ನೀವು ಸ್ಮಾರಕ ಮಾಡಲಿಲ್ಲ ಅಂದರೆ ಹೆಂಗೆ ಅಂಥೇಳಿ ನಾವು ಬಹಳಷ್ಟು ದುಂಬಾಲು ಬಿದ್ದರೂ ಯಾವುದೇ ರೀತಿಯ ಸರ್ಕಾರ ಇದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ, ನಾವು ಏನು ಮಾಡಲಿಲ್ಲ. ಆದರೆ ನಾವು ಹಂಗಾದ್ರೂ ಮಕ್ಕಳೆಲ್ಲ ಒಂದು ವಿಚಾರ ಮಾಡಿದ್ವಿ, ಸರ್ಕಾರ ಮಾಡಲಿಲ್ಲ ಅಂದರೆ ನಾವಾದರೂ ಮಾಡೋಣ, ಹಂಗಾರೆ ಯಾವ ರೀತಿ ಮಾಡೋದು. ಅದಕ್ಕೆ ನಾವು ಮೊಟ್ಟ ಮೊದಲಿಗೆ ಒಂದು ವಿಚಾರ ಮಾಡಿದ್ದು, ಒಂದು ಅವರ ಹೆಸರಿನಿಂದ ಒಂದು ಸ್ಮಾರಕ, ಊರಲ್ಲಿ ಒಂದು ಅವರ ಹೆಸರಿನ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಮಾಡಬೇಕು ಅಂತ. ಅಲ್ಲಿ ನಾವು ಈಗಾಗಲೇ ಮಾಡಿದ್ದೇವೆ, ಅವರ ಹಿಂದಿನ ಫೋಟೋಗ್ರಾಫ್ಸ್, ಛಾಯಾಚಿತ್ರಗಳು, ಇವರ ಪ್ರಶಸ್ತಿಗಳು ತಗೊಳ್ಳುವಾಗ ಇವರು ಯಾರ್ಯಾರ ಜೊತೆ, ಯಾವ ಸ್ವಾಮಿಗಳ ಜೊತೆ, ಯಾವ ರಾಜಕಾರಣಿಗಳ ಜೊತೆ, ಯಾವ ರಂಗಕರ್ಮಿಗಳ ಜೊತೆ ಇದ್ದರೂ ಅವೆಲ್ಲದರ ಫೋಟೋಗ್ರಾಫ್ಸು ಅಲ್ಲಿ ನಾವು ತೂಗು ಹಾಕಿದ್ದೇವೆ. ಆಮೇಲೆ ಏನೇನು ಪ್ರಶಸ್ತಿಗಳು ಬಂದವು ಅವನ್ನೆಲ್ಲ ಇಟ್ಟಿದ್ದೇವೆ. ಆಮೇಲೆ ರಂಗ ಪರಿಕರಗಳು, ಇವರ ಸಂಗೀತ ಬಹಳಷ್ಟು, ರಂಗ ಸಂಗೀತದೊಳಗೆ ಇವರು ಬಹಳಷ್ಟು ಪ್ರಸಿದ್ಧ. ರಂಗಗೀತೆಗಳ ಇವರ ಹೆಸರಿನ ರಂಗಗೀತೆಗಳೇ, ಇವರು 300 ಹಾಡುಗಳು ಇವ್ರ ನೆನಪಿನಲ್ಲಿದ್ದು ಅವನ್ನ, ಅದು ಒಂದು ಕೆಲಸ ಮಾತ್ರ ಸರ್ಕಾರ ಅಕಾಡೆಮಿಯವರು ಮಾಡಿದರು, ಏನು ಅಂದರೆ ಅದನ್ನ ನೆನಪಿಡುವಂಗೆ ಮಾಡಿದ್ದಾರೆ, ಅವನ್ನ ರೆಕಾರ್ಡ್ ಮಾಡಿಸಿ ರಂಗಗೀತೆಗಳನ್ನು ಈಗ ಜೋಪಾನವಾಗಿ ಇಟ್ಟಿದ್ದಾರೆ. ಅವನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ, ಅವನ್ನ ರಂಗ ಗೀತೆಗಳ ಸಿಡಿಗಳನ್ನು ಈಗ ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ಇನ್ನೂ ಒಂದು ಕೆಲಸ ಮಾಡಿದರು ಸರ್ಕಾರದವರು ಅಂದರೆ, ಒಂದು ಇವ್ರ ಬಗ್ಗೆ ಒಂದು ಸಿಡಿ ಮಾಡಿದರು, ಅದನ್ನು ಒಬ್ಬ ಇವನು ಕಳಿಸಿಕೊಟ್ಟು ಅಕಾಡೆಮಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅದನ್ನು ಮಾಡಿದರು. ಈ ರೀತಿ ಅದನ್ನು ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ಬಂದವರಿಗೆ ಅದನ್ನು ಪ್ರದರ್ಶನ ಮಾಡುವಾಗ ಅಲ್ಲಿ ಒಂದು ಪ್ರೊಜೆಕ್ಟರ್, ಒಂದು ಸ್ಕ್ರೀನು ಇಟ್ಟಿದ್ದೇವೆ. ಆಮೇಲೆ ಇವರು ಹಾಡ್ತಿದ್ದ ಹಾಡುಗಳಿಗೆ ಸಾಥಿ ಅಂದರೆ ಪೆಟಿಗೆ ಅಂದರೆ ಪಿಯಾನ್ ಪೆಟಿಗೆ, ಪಿಯಾನೋ ಅಂತ ಏನು ಹೇಳ್ತೇವೆ ಅದು, ತಬಲಾ, ಆಮೇಲೆ ತಂಬೂರಿ, ಆಮೇಲೆ ಮೃದಂಗ, ಢೋಲಕ್, ತುಕಾರಾಮ, ಸಂತ ತುಕಾರಾಮ್ ಮತ್ತು ಗೋರಾ ಕುಂಬಾರ ನಾಟಕಕ್ಕೆ ಉಪಯೋಗ ಮಾಡುತ್ತಿರುವಂತಹ ಇವು, ಆಮೇಲೆ ತಾಳ, ಇವೆಲ್ಲ ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ಇವರು ಬಸವೇಶ್ವರ ನಾಟಕದಿಂದ ಪ್ರಸಿದ್ಧ ಆಗಿದ್ದರು, ಅದಕ್ಕಾಗಿ ಬಸವೇಶ್ವರರ ವೇಷಭೂಷಣಗಳು ಅವೆಲ್ಲದಾವೆ. ಎಲ್ಲ ನಾಟಕದ ಪುಸ್ತಕಗಳದಾವೆ. ಅಷ್ಟೇ ಅಲ್ಲ, ನಾ ಬೇರೆ ಬೇರೆ ರಂಗಕರ್ಮಿಗಳ ಬಗ್ಗೆ, ಸಂಗೀತಗಾರರ ಬಗ್ಗೆ, ಆಮೇಲೆ ಇವರು ಇವರ ಬಗ್ಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಪತ್ರಕರ್ತರು ತಮ್ಮ ಪತ್ರಿಕೆಗಳಲ್ಲಿ ಬರೆದರು ಅವನ್ನೆಲ್ಲ ಪತ್ರಿಕೆಗಳನ್ನು ಕಟ್ಟಿಂಗ್ ಮಾಡಿಸಿ ಅವನ್ನ ಲ್ಯಾಮಿನೇಟ್ ಮಾಡಿಸಿ ಅವನ್ನಲ್ಲೇ ನಾವು ಸಂಗ್ರಹ ಮಾಡಿಟ್ಟೇವೆ. ಹಿಂಗಾಗಿ ಬಂದವರಿಗೆ ಒಂದು ಒಂದು PhD ಮಾಡುವಷ್ಟು ಅಲ್ಲಿ ವಸ್ತು ಸಂಗ್ರಹ ಸಿಗ್ತದೆ, ಅಲ್ಲಿ ಆ ಸಂಗ್ರಹದಲ್ಲಿ ಇರ್ತದೆ, ಸಿಗ್ತದೆ.
0: ಸರ್, ಈಗ ಬಾಳಪ್ಪನವರ ಸವಿ ನೆನಪಿಗಾಗಿ ತಾವು ಒಂದು ರಂಗಕರ್ಮಿಗಳಿಗಾಗಿ,
1: ಇದಾದ್ಮೇಲೆ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು. ಇದಾದ್ಮೇಲೆ ನಾವು ಹಂಗಾರೆ ಸರ್ಕಾರ ಮಾಡಲಿಲ್ಲ ಅಂದ ಕೂಡಲೇ ನಾವೇ ಎಲ್ಲ ಮನೆಯವರೆಲ್ಲ ಸೇರಿ ಒಂದು ದತ್ತಿ ನಿಧಿ ನಾವೇ ಸ್ಥಾಪನೆ ಮಾಡಿಕೊಂಡು ಒಂದು ಪ್ರತಿಷ್ಠಾನ ನಾವು ಮಾಡಿಕೊಂಡ್ವಿ. ದತ್ತಿ ನಿಧಿ ಮುಖಾಂತರ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಉಪನ್ಯಾಸ ಇವರ ಬಗ್ಗೆ, ಹಾಗೂ ಪ್ರತಿ ವರ್ಷ March 27 ಅದು ವಿಶ್ವ ರಂಗಭೂಮಿ ದಿವಸ ಒಬ್ಬ ರಂಗಕರ್ಮಿಗೆ ಅಂದರೆ ಒಂದು ನಾಟಕದ ಕಂಪನಿಗೆ ಅಲ್ಲಿಯ ಅವರಿಗೆ ಸಂಬಂಧಪಟ್ಟ ರಂಗಕರ್ಮಿಗೆ ನಾವು ರಂಗ ಗೌರವ ಮಾಡ್ತೇವೆ. 10,000 ರೂಪಾಯಿ ಕ್ಯಾಶ್ ಅವಾರ್ಡ್ ಇರ್ತದೆ. ಆಮೇಲೆ ಶಾಲು ಅವೆಲ್ಲ ಇದ್ದಾ ಇರ್ತಾವೆ, ಅದೇನು ಇದಲ್ಲ. ಆಮೇಲೆ ರಂಗ ಇದರ ಮುಖಾಂತರ, ಪ್ರತಿಷ್ಠಾನದ ಮುಖಾಂತರ ನಾವು ರಂಗಗೀತೆಗಳನ್ನು ಬೇರೆ ಬೇರೆ ಊರೊಳಗೆ ಇವನ್ನೆಲ್ಲ ಮಾಡಿಸ್ತಾ ಇದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ.
0: ಸರ್, ಇನ್ನೊಂದು ತಮ್ಮ ಹೆಗ್ಗಳಿಕೆ ಅಂದರೆ, ನಾವು ಬಲಗೈಯಿಂದ ಕೊಟ್ಟಿದ್ದ ಎಡಗೈ ಗೊತ್ತಾಗಬಾರದು ಅಂತ ಒಂದಿದೆ ಗಾದೆ ಮತ್ತು ಒಂದು ಮಾತಿದೆ. ತಾವು ಅಷ್ಟೇ ಕೊರೋನಾ ಸಮಯದಲ್ಲಿ ಸಾಕಷ್ಟು ರಂಗಕರ್ಮಿಗಳಿಗೆ, ಸಾಕಷ್ಟು ರಂಗ ಕಲಾವಿದರಿಗೆ ಸಹಾಯವನ್ನು ಮಾಡಿದ್ದೀರಂತ ಕೇಳಲ್ಪಟ್ಟೆ ಸರ್.
1: ಹೌದು, ನನಗೆ ಎಲ್ಲರೂ ಏನೇನೋ ಮಾಡಿದರು ಇಲ್ಲಿ ಬೆಳಗಾವಿಯಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆ ಬಹಳಷ್ಟು ಜನರಿಗೆ, ಮನೆ ಕೆಲಸದವರಿಗೆ, ಇವರಿಗೆ ಎಲ್ಲ ಮಾಡಿದರು. ನಾನು ಮನೆ ಕೆಲಸದವ್ರಿಗೆ ಮಾಡಿದೆ. ಜೊತೆಗೆ ನನಗೆ ಏನು ಅನಿಸ್ತಿತ್ತು ಅಂದರೆ, ಆವಾಗ ನಾಟಕಗಳ ಕಂಪ್ನಿಗಳೆಲ್ಲ ಬಂದಾಗಿಬಿಟ್ಟು ಕರೋನಾ ಸಲುವಾಗಿ ಎಲ್ಲ ಬಂದ್ ಮಾಡಿಬಿಟ್ರು. ಹಿಂಗಾಗಿ ಆ ರಂಗಕರ್ಮಿಗಳೆಲ್ಲ ಉಪವಾಸ ಇರೋ ಪ್ರಸಂಗ ಬಂತು. ಉಪವಾಸ ಇದ್ದಾಗ ನನ್ನ ಕಡೆಯಿಂದ ಏನಾದರೂ ಸಹಾಯ ಮಾಡಬೇಕು ಅಂಥೇಳಿ ನಾನು ಒಬ್ಬ ರಂಗಕರ್ಮಿ ಕಡೆಯಿಂದ ಅಲ್ಲಿಯ ಎಲ್ಲ ರಂಗಕರ್ಮಿಗಳ ಫೋನ್ ನಂಬರ್ ಮುಖಾಂತರ ಅವ್ರನ್ನ ನಾನು ಸಂಪರ್ಕಿಸಿ ಅವರಿಗೆ ನಾನು ಪ್ರತಿಯೊಬ್ಬರಿಗೂ 2,000 ರೂಪಾಯಿ ನನಗೆ, ಯಾಕಂದರೆ ನನ್ನ ಕೊಡುವಷ್ಟು ಅಷ್ಟೇ ಇತ್ತು, 2,000 ರೂಪಾಯಿ. ಹೀಗಾಗಿ ಒಂದು 50 ಜನರಿಗೆ ನಾನು 2,000 ರೂಪಾಯಿದಂತೆ ನಾನು ಅವರಿಗೆ ಪ್ರೋತ್ಸಾಹ ಧನ ಅಥವಾ ಸಹಾಯಧನ ನಾನು ಅವರಿಗೆ ಮಾಡಿದೆ, ಅವರಿಗೆ ವಾಟ್ಸಪ್ನಲ್ಲಿ ಹಾಕಿದೆ, ಅವ್ರಿಗೆ ಅದರ ಮುಖಾಂತರ ಅವ್ರಿಗೆ ಯಾರು ನನಗೆ ಪ್ರತ್ಯಕ್ಷ ಭೇಟಿಯಾದರೂ ಅವ್ರಿಗೆ ಇಲ್ಲೇ ನಾವು ಅವ್ರಿಗೆ ಮನೆ ಸಾಮಾನು ಆಮೇಲೆ ಕಿರಾಣಿ ಸಾಮಾನು ಇವನ್ನೆಲ್ಲ ಕೊಡಿಸಿ ಮತ್ತು ಮೇಲೆ ಒಂದಷ್ಟು ಕ್ಯಾಶನ್ನು ಕೊಟ್ಟು ಅವ್ರನ್ನ ನಾವು ಕಳಿಸಿದ್ದೇವೆ.
0: ಅದೇ ಸರ್, ಅದೇ ನಿಮ್ಮ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಸರ್, ಈಗ ಏನು ಅಂದರೆ ಈಗ ನಮ್ಮ ಕಲೆ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅಂತ ಅನ್ನೋದಾದರೆ ನಮ್ಮ ಈಗಿನ ಯುವ ಜನತೆಯ ಪಾತ್ರ ಎಷ್ಟು ಮುಖ್ಯವಾಗುತ್ತೆ?
1: ಇಲ್ಲ, ಇತ್ತೀಚೆಗೆ ಯುವ ಜನರು ಇಂಥದ್ರೊಳಗೆ ಭಾಗವಹಿಸಬೇಕು, ಇದು ನನ್ನ ಆಸ್ತೆ. ಯುವ ಜನರು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಮೊಬೈಲು ಸಿನಿಮಾ ಅಥವಾ ದೂರದರ್ಶನ ಇವಕ್ಕೆಲ್ಲ ಹೆಚ್ಚು ಅದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಈ ನಮ್ಮ ಮೂಲ ಸಿನಿಮಾ ಅಥವಾ ಇದಕ್ಕೆ ಮೂಲ ಯಾವುದು ಒಂದು ದ್ರವ್ಯ ನಮ್ಮ ರಂಗಭೂಮಿ, ಆ ರಂಗಭೂಮಿ ಕಡೆ ಅವರ ಒಲವು ಹೆಚ್ಚಾಗಬೇಕು. ಆಗ್ತಾ ಇದೆ, ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನಲ್ಲ, ಬಹಳಷ್ಟು ಚಿಕ್ಕ ವಯಸ್ಸಿನ ಇವರು ರಂಗ ಅಲ್ಲಲ್ಲೆ ರಂಗ ತರಬೇತಿ ಶಿಬಿರಗಳು ನಡೀತಾ ಇದೆ. ಬೆಳಗಾವಿನಲ್ಲೂ ಈಗ ನಡೀತಾ ಇದೆ ಒಂದು ಇದರಿಂದ, ಒಂದು ಸಂಸ್ಥೆಯಿಂದ, ಅರವಿಂದ ಕುಲಕರ್ಣಿಯವರ ಒಂದು ಸಂಸ್ಥೆಯಿಂದ ರಂಗ ಶಿಬಿರ ನಡೀತಾ ಇದೆ. ಹಿಂಗಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನ ಅಥವಾ ಯುವ ರಂಗಕರ್ಮಿಗಳು ಆಗಾಕೆ ಇಚ್ಛೆ ಪಡ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ನಾಟಕನೂ ಮಾಡ್ತಾ ಇದ್ದಾರೆ. ಅದು ನನಗೂ ಒಂದು ರೀತಿಯಿಂದ ಹೆಮ್ಮೆ ನನಗೆ, ಯಾಕಂದರೆ ನಾನು ಅದೇ ಇದರಿಂದ ಬಂದವನಾದ್ದರಿಂದ ನನಗದೊಂದು ಒಳ್ಳೆಯ ಸಮಾಧಾನ ತಂದಿದೆ.
0: ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಹಾಗೇನೆ ಬಾಳಪ್ಪಜ್ಜನವರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್.
1: ನಮಸ್ಕಾರ, ತಮಗೂ ಧನ್ಯವಾದಗಳು.
0: ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಅಂದ್ರೇನೆ ನಮ್ಮ ಕೇಳುಗರಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಇಂದಿನ ಅತಿಥಿ ಯಾವ ಒಂದು ಅವರ ಬದುಕು ನಮ್ಮ ಜೀವನಕ್ಕೆ ಮಾದರಿಯಾಗಬಹುದು, ಸ್ಫೂರ್ತಿಯಾಗಬಹುದು ಅಂತ. ಖಂಡಿತ ಇಂದಿನ ಅತಿಥಿಯ ಬದುಕು ನಮ್ಮ ಕೇಳುಗರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ, ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ಮೇಣು ಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದದ ಚಿಕಿತ್ಸೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಪ್ರಾಧ್ಯಾಪಕರು, ಡಿಪಾರ್ಟ್ಮೆಂಟ್ ಆಫ್ ಅಗದ ತಂತ್ರ ಕನ್ಸಲ್ಟೆಂಟ್ ಅಭಯ ಕ್ಯಾನ್ಸರ್ ಕೇರ್ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದ ಚಿಕಿತ್ಸೆಗಳು. ಮೊಟ್ಟ ಮೊದಲನೇದಾಗಿ ಈ ಕ್ಯಾನ್ಸರ್ ಅನ್ನ ಆಯುರ್ವೇದದಲ್ಲಿ ಏನಂತ ಕರೀತಾರೆ ಅದರ ಬಗ್ಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ಆಯುರ್ವೇದದಲ್ಲಿ ಕ್ಯಾನ್ಸರ್ ಅಂತ ಹೇಳಿ ಟರ್ಮ್ ಇದೆ, ಅಂದ್ರೆ ಡೈರೆಕ್ಟ್ ಆಗಿ ಕ್ಯಾನ್ಸರ್ ವರ್ಲ್ಡ್ ಅಂತ ಹೇಳೋದು ಇದು ಇಂಗ್ಲಿಷ್ ಒಂದ್. ಸೊ ಆಯುರ್ವೇದದಲ್ಲಿ ಕ್ಯಾನ್ಸರ್ ದಂತಹ ಲಕ್ಷಣವುಳ್ಳಂತಹ ಬೇರೆ ಬೇರೆ ವ್ಯಾಧಿಗಳಿವೆ. ಸೊ ಒಂದೇ ಇದು ಕ್ಯಾನ್ಸರ್ ಅನ್ನೋದು ಏನಾಗುತ್ತೆ, ಒಂದು ಅಂಬ್ರೆಲಾ ಟರ್ಮ್ ಆಗ್ಬಿಡುತ್ತೆ ಆಯುರ್ವೇದದಲ್ಲಿ ನೀವು ಕೇಳಿದಾಗ. ಸೊ ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಬರುವಂತಹ ಲಕ್ಷಣಗಳನ್ನ ನೋಡ್ಲಿಕ್ಕೆ ಹೋದ್ರೆ ಒಂದು 4-5 ರೋಗಗಳು ಬರುತ್ತೆ. ಅದರಲ್ಲಿ ಒಂದು ಅರ್ಬುದ ಅಂತ ಹೇಳ್ಬೋದು. ಸುಶ್ರುತ ಆಚಾರ್ಯ ಹೇಳದಾಗೆ ಶರೀರದಲ್ಲಿ ಇರುವಂತಹ ರಕ್ತ, ಮಾಂಸ ಆಗಲಿ, ಮೇದ ಆಗಲಿ, ಮತ್ತು ರಸಧಾತು ಆಗಲಿ, ಈ ಎಲ್ಲ ಧಾತುಗಳು ಮತ್ತು ವಾತ ಪಿತ್ತ ಕಫ ಅಂತ ನಮ್ಮಲ್ಲಿ ಏನು ಹೇಳ್ತೀವಿ ನಾವು, ಮೇನ್ ನಮ್ಮ ಆಧಾರ ಸ್ತಂಭ ಅಂತೇಳಿ. ಸೊ ಇವೆಲ್ಲ ದೂಷಿತಗೊಂಡಾಗ ಅದು ಮೊದಲಿಗೆ ವಿದ್ರದಿ ಅಂತ ಹೇಳಾಗಿ, ಆಮೇಲೆ ಅಪಚಿ ಅಂತ ಹೇಳಿ, ಆಮೇಲೆ ಅರ್ಬುದ ಅಂತ ಆಗುತ್ತೆ. ಅಂದ್ರೆ ಸ್ಟೇಜ್ ವೈಸ್ ನಾವು ಮೊದಲು ಏನು ಹೇಳ್ತೀವಿ. ಸೊ ಆ ತರ ಅರ್ಬುದ ಅಂತ ಹೇಳಿ ಒಂದು ರೋಗ ಬರ್ತದೆ. ಸೊ ಅದರಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಎಲ್ಲ ಸಾಲಿಡ್ ಟ್ಯೂಮರ್ಸ್ ಅಂತ ಹೇಳಾಗ್ತದೆ. ಮತ್ತೆ ಅದೇ ರೀತಿ ನೀವು ನೋಡ್ಲಿಕ್ಕೆ ಹೋದ್ರೆ ಕ್ಯಾನ್ಸರ್ ಇನ್ನೂ ಆಗಿರ್ಬಹುದು ಅಥವಾ ಆಗಿರ್ಲಿಲ್ಲ ಶರೀರದಲ್ಲಿ ಅಂತೇಳಿ ಡೆವಲಪಿಂಗ್ ಸ್ಟೇಜ್ ಅಂತ ಅನ್ನುವಾಗ ಸಾಕಷ್ಟು ಇನ್ನೂ ಬೇರೆ ವ್ಯಾಧಿಗಳನ್ನ ಹೇಳಿದ್ದಾರೆ. ಗುಲ್ಮ ಅಂತ ಹೇಳಿದ್ದಾರೆ, ಆಮೇಲೆ ವಿದ್ರದಿ ಅಂತ ಹೇಳಿದ್ದಾರೆ, ಅಪಚಿ ಅಂತ ಹೇಳಿದ್ದಾರೆ, ಆಮೇಲೆ ಅದೇ ಊರ್ಧ್ವ ಚತುರ್ಗತ ಅಂದ್ರೆ ಶರೀರದ ಮೇಲಿನ ಭಾಗದಲ್ಲಿ ಊರ್ಧ್ವ ಚತುರ್ಗತ, ನಮ್ಮ ಮುಖದಲ್ಲಿರ್ಬೋದು, ಬಾಯಿಯಲ್ಲಿರ್ಬೋದು, ಗಂಟ್ಲಲ್ಲಿರ್ಬೋದು. ಸೊ ಈ ರೀತಿ ಇಲ್ಲಿ ಬಂದಾಗ ಅವು ಲೋಕಲ್ ಟಿಶ್ಯೂಗಳಿಗೆ ಪೇಶಿಗಳಿಗೆ ಆದಾಗ ಅವಕ್ಕೆ ಗಲಗಂಡ, ಗಂಡಮಾಲ ಅಂತ ಈ ತರ ಹೆಸರು ಕೂಡ ಕರೆಯಲ್ಪಟ್ಟಿದ್ದಾರೆ. ಮತ್ತೆ ಇನ್ ನೋಡ್ಬೇಕಾದ್ರೆ ಈಗಿನ ಕಾಲದಲ್ಲಿ ಬ್ಲಡ್ ಕ್ಯಾನ್ಸರ್ಸ್ ಅಂತ ಏನ್ ಹೇಳ್ತೀವಿ. ಸೊ ಅವ್ಕರ್ ಲಕ್ಷಣ ನೋಡಿದ್ರೆ ನಾವು ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಕೂಡ ಆಯುರ್ವೇದದಲ್ಲಿ ನಮ್ಮಲ್ಲಿ ಜ್ವರಗಳನ್ನು ಬಹಳ ತರ ಹೇಳಿದ್ದಾರೆ. ಸೊ ಈಗಿನ ದಿನಮಾನಗಳಲ್ಲಿ ನಾವು ಜ್ವರ ನೋಡಿದ್ರೆ ಅವು ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಅಥವಾ ಪೈರಿಕ್ಸ್ ಆಫ್ ಅನ್ನೋನ್ ಒರಿಜಿನ್ ಅಂತ ಹೇಳಿ ಒಂದು ವಿಂಗ್ ಮಾಡಿಬಿಡ್ತಾರೆ. ಬಟ್ ಆಯುರ್ವೇದದಲ್ಲಿ ಸುಮಾರು ತರದ ಜ್ವರಗಳನ್ನ ಹೇಳಿದ್ದಾರೆ. ಅದರಲ್ಲಿ ಬರುವಂತಹ ಒಂದು ಪಿತ್ತಜ ಮತ್ತು ಪಿತ್ತದ ಸನ್ನಿಪಾತದ ಜ್ವರ ಅಂತ ಹೇಳ್ತಾರೆ. ಸೊ ಈ ಬ್ಲಡ್ ಕ್ಯಾನ್ಸರ್ ನಲ್ಲಿ ಬರಬೇಕಾದ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿ ಬರ್ತವೆ. ಸೊ ಈ ತರ ನಾವು ನೋಡ್ಲಿಕ್ಕೆ ಹೋದಾಗ ನಮಗೆ ಅರ್ಬುದ ಆಗಿರ್ಬೋದು, ಗಳಗಂಡ ಆಗಿರ್ಬೋದು, ಅಪಚಿ ಆಗಿರ್ಬೋದು, ಗುಲ್ಮ ಆಗಿರ್ಬೋದು, ಆಮೇಲೆ ಉದರ ರೋಗ ಅಂತ ಹೇಳ್ತಾರೆ, ಅಂದ್ರೆ ಈಗ ಲಿವರ್ ಕ್ಯಾನ್ಸರ್ ಇರ್ಬೋದು ಅಥವಾ ಪ್ಯಾಂಕ್ರಿಯಾಸ್, ಸೊ ಉದರ ರೋಗ ಅಂತ ಹೇಳ್ತಾರೆ. ಸೊ ಯಕೃತೋದರ, ಪ್ಲಿಹೋದರ ಅಂತ ಹೇಳ್ತಾರೆ, ಸ್ಪ್ಲೀನೋಮಿಗಾಲಿ, ನಾನ್ ಹಾಡ್ಗಿನ್ಸ್ ಲಿಂಫೋಮಾ ಇರ್ಬೋದು. ಸೊ ಇವೆಲ್ಲ ಕೂಡ ಆಯುರ್ವೇದದಲ್ಲಿ ಒಳ್ಳೆಯದಾಗಿ ವರ್ಣನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು 7-8 ರೋಗಗಳನ್ನು ನೀವು ನಮ್ಮ ಕ್ಯಾನ್ಸರ್ ಅಂತ ಅನ್ಕೋಬಹುದು ಅಷ್ಟೇ.
0: ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ಒಂದ್ ಲೆಟರ್ ಇದೆ, ಆದರೆ ಆಯುರ್ವೇದದಲ್ಲಿ ಇಷ್ಟು ವಿಶಾಲವಾದ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಇದಕ್ಕೆ ಒಂದು ಬ್ರಾಂಚ್ ತರನೇ ಇದೆ ಅಂತ ಹೇಳ್ಬೋದು. ಈಗ ಆಯುರ್ವೇದದಲ್ಲಿ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಲು ಯಾವ ವಿಧಾನಗಳನ್ನು ಬಳಸಲಾಗುತ್ತದೆ? ಉದಾಹರಣೆಗೆ ನಾಡಿ ಪರೀಕ್ಷೆ ಇಂಥದ್ದೇನಾದ್ರು ಇದೆ ಅದರ ಬಗ್ಗೆ ತಿಳಿಸಿ.
1: ಮೊದಲಿನ ಕಾಲದಲ್ಲಿ ಎಲ್ಲ ವೈದ್ಯರು ನೋಡ್ತಾ ಇದ್ರು ನಾಡಿಗಳನ್ನು, ಅಂದ್ರೆ ಅವ್ರದ್ದು ಅಷ್ಟು ಕ್ಲಿನಿಕಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಅಷ್ಟು ಪಾರಂಗಣಿತವಾಗಿರ್ತಿದ್ರು. ಸೊ ನಾಡಿ ನೋಡಿ ಹೇಳ್ತಿದ್ರು. ಈಗಿನ ದಿನಮಾನಗಳಲ್ಲಿ ನಮ್ಗೆ ಇನ್ನೂ ಅನುಭವ ಬೇಕು ಅದ್ರ ಮೇಲೆ. ಬಟ್ ನಾವು ಒಂದೇನು ಹೇಳ್ಬೋದು ಅಂದ್ರೆ ಈಗಿನ ದಿವಸದ ದಿನಚರ್ಯ ಋತುಚರ್ಯ ಆಗಲಿ, ಇವು ಕ್ಯಾನ್ಸರ್ ಡೆವಲಪ್ಮೆಂಟ್ ಡಯಾಗ್ನೋಸಿಸ್ ಸಂಬಂಧ ಅವಾಗಿನ ಕಾಲದಲ್ಲಿ ಅಂತರ್ವಿದ್ರದಿ ಲಕ್ಷಣ ಆಗಲಿ, ಅರ್ಬುದದ ಲಕ್ಷಣ ಆಗಲಿ, ಇವೆಲ್ಲ ಹೇಳ್ತಿದ್ರು. ಸೊ ಅವು ಲಕ್ಷಣಗಳಲ್ಲಿ ನಾವು ನೋಡ್ಬೋದು, ಈಗ ಕ್ಲಿನಿಕಲ್ ಸೈನ್ಸ್ನಲ್ಲಿ ನಾವು ನೋಡ್ಬೋದು, ಅವ್ರಿಗೆ ಸ್ಲೋಲಿ ಊಟ ಕಡಿಮೆ ಆಗ್ತದೆ, ಅಂದ್ರೆ ಅಪಚಿನ್ ಇರ್ಬೋದು, ಮೇಲಿನ ಮೇಲೆ ಅಪಚಿನ ಆಗ್ತಾ ಇರ್ತದೆ, ಮೇಲಿನ ಮೇಲೆ ಪಿತ್ತ ಆಗ್ತಾ ಇರ್ತದೆ, ಅಂದ್ರೆ ಆಸಿಡಿಟಿ ಅಂತ ಹೇಳ್ತೀವಿ, ಆಮೇಲೆ ಊಟ ಬೇಡ, ವಾಮಿಟಿಂಗ್, ನೌಸಿಯಾ, ಅಂದ್ರೆ ಪ್ರಸೇಕ ಅಂತ ಹೇಳ್ತೀವಿ ನಮ್ಮಲ್ಲಿ. ಈ ತರ ಎಲ್ಲ ಲಕ್ಷಣಗಳು ಮೊದಲಿಂದ ಇರುತ್ತೆ. ಆದ್ರೆ ಪೇಷಂಟ್ಗಳು ಏನ್ ಮಾಡ್ತಾರೆ, ರೋಗಿಗಳು ಅದಕ್ಕೆ ನಾರ್ಮಲ್ ಆಗಿ ಪಿತ್ತಿನಗಳಿಗೆ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಸಿಕ್ಕಿದೆ, ಸೊ ಅವ್ನು ತಗೊಂಡ್ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅದು ರೋಗ ಯಾವ್ದು ಆಗ್ತಾ ಇದೆ ಅಥವಾ ಅದು ಲೋಕಲ್ ಸೈನ್ಸ್ ಅಥವಾ ಯಾವುದೋ ಒಂದು ಒಳಗೊಂದು ರೋಗ ಡೆವಲಪ್ ಆಗ್ತಿದೆ ಅನ್ನೋದು ಗೊತ್ತಿರಂಗಿಲ್ಲ. ಸೊ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಪೂರ್ವರೂಪ, ರೂಪ ಅಂತ ಈ ತರ ಭೇದಗಳನ್ನು ಕೊಟ್ಟಿದ್ದಾರೆ ಸಂಪ್ರಾಪ್ತಿಯಲ್ಲಿ, ಪೂರ್ವ, ರೂಪ, ಆಮೇಲೆ ಸಂಚಯ, ಪ್ರಕೋಪರಸರ್ ಅಂತ. ಸೊ ಆಯಾ ಅವಸ್ಥದಲ್ಲಿ ಬಂದಾಗ ಅವು ನಾವು ಆ ವ್ಯಾಧಿಗಳನ್ನ ನಾವು ನೋಡ್ಕೊಂತ ಹೋಗ್ತೀವಿ. ಬಟ್ ಈಗಿನ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಇನ್ವೆಸ್ಟಿಗೇಷನಲ್ ಬಂದಿದ್ದಾವೆ, ಅಂದ್ರೆ ಸಿಟಿ ಸ್ಕ್ಯಾನ್ ಇರ್ಬೋದು, ಪೆಟ್ ಸ್ಕ್ಯಾನ್ ಇರ್ಬೋದು, ಸೊ ಅವ್ರ ಮುಖಾಂತರ ನಾವು ಈ ರೋಗಗಳನ್ನು ಮೊದಲೇ ಗುರುತು ಹಿಡಿಬಹುದು ಅಷ್ಟೇ. ಸೊ ಆಯುರ್ವೇದದಲ್ಲಿ ಲಕ್ಷಣಗಳ ಮೇಲೆ ಮಾತ್ರ ನಾವು ಈ ರೋಗಗಳನ್ನು ಈ ತರ ಇದೆ ಅಂತ ಹೇಳಿ ನಾವು ಡಯಾಗ್ನೋಸ್ ಮಾಡಬಹುದು. ನಾಡಿಯಲ್ಲಿ ಮಾಡಬಹುದು, ಆದ್ರೆ ಅದಕ್ಕೆ ಅನುಭವ ಬಹಳ ಬೇಕಾಗ್ತದೆ, ಆ ರೀತಿ ಗುರುಗಳು ಬೇಕಾಗ್ತಾರೆ ಅಂತ ಕಲಿಸ್ಕೊಡ್ಲಿಕ್ಕೆ.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದದ ಚಿಕಿತ್ಸೆಗಳು. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು. ಡಾಕ್ಟರ್ ಸರ್, ಈಗ ಚಿಕಿತ್ಸೆ ಬಗ್ಗೆ ನಾವು ಮಾತನಾಡಿದ್ವಿ, ಬಹಳ ಮುಖ್ಯವಾಗಿ ಪಂಚಕರ್ಮ ಈ ವರ್ಡ್ ಬಹಳ ಫೇಮಸ್ ಆಗಿದೆ. ಆಯುರ್ವೇದ ಅಂದ್ರೆ ಪಂಚಕರ್ಮ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ಸರ್ ಯಾವೆಲ್ಲ ಪಂಚಕರ್ಮ ಟ್ರೀಟ್ಮೆಂಟ್ಸ್ಗಳು ಚಿಕಿತ್ಸೆಗಳು ಲಭ್ಯವಿದೆ ಅಂಡ್ ಬಹಳ ಲಾಭದಾಯಕ ಕೊಡುವಂತಹ ಪಂಚಕರ್ಮ ಟ್ರೀಟ್ಮೆಂಟ್ ಯಾವುದು ಅದ್ರ ಬಗ್ಗೆ ತಿಳಿಸಿ.
1: ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಪಂಚಕರ್ಮ ವರ್ಲ್ಡ್ ಅನ್ನೋದು ತುಂಬಾ ಟ್ರೆಂಡ್ ಆಗಿದೆ. ಅಂದ್ರೆ ಎಲ್ಲರೂ ನೋಡ್ತಾರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರೆ, ಡಿಟಾಕ್ಸ್ ಅಂತ ಹೇಳ್ತಾರೆ. ಒಂದ್ ರೀತಿಯಿಂದ ಈ ರೀತಿ ಟ್ರೆಂಡ್ ಬರೋದು ಆಯುರ್ವೇದ ಇಟ್ಸ್ ವೆರಿ ಗುಡ್ ಟು ಬೋತ್ ಸೈನ್ಸ್ ಆಸ್ ವೆಲ್ ಆಸ್ ಸೊಸೈಟಿ ಅಂತ ಅನ್ಕೋಬಹುದು. ನಾವು ನೀವು ಕ್ಯಾನ್ಸರ್ ದಲ್ಲಿ ಇದನ್ನ ನೋಡ್ಬೇಕಾದ್ರೆ ನಾವು ಅದನ್ನ ಎರಡ್ ತರ ತಗೋಬಹುದಾಗ್ಬಹುದು. ಪಂಚಕರ್ಮ ಇನ್ ಕ್ಯಾನ್ಸರ್ ಅಂತಂದ್ರೆ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ ದಲ್ಲಿ ನೋಡಬಹುದು, ಇನ್ನೊಂದು ನಾವು ಅದನ್ನ ಕ್ಯೂರೇಟಿವ್ ಅಂತ ಅನ್ಲಿಕ್ಕಲ್ಲ, ಆದ್ರೆ ಮ್ಯಾನೇಜ್ಮೆಂಟ್ ಆಫ್ ಕ್ಯಾನ್ಸರ್ಸ್ ವಿತ್ ಪಂಚಕರ್ಮ ಅಂತ ಅನ್ಕೋಬಹುದು. ಅಂದ್ರೆ ಹೇಗೆ ಮೇಂಟೈನ್ ಮಾಡಬಹುದು ಅಂತ ಹೇಳಿ ಮೊದ್ಲಿಗೆ ನಾನು ಅದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್ ದಲ್ಲಿ ಮಾತಾಡ್ತೇನೆ, ಆನಂತರ ನಿಮ್ಮ ಮಾತಾಡೋಣ. ಸೊ ಈಗ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಶರೀರದಲ್ಲಿ ಇರುವಂತಹ ದೋಷಗಳಾಗಲಿ, ವಾತಪಿತ್ತ ಕಫ ಆಗಲಿ, ಶರೀರದಲ್ಲಿ ಇರುವಂತಹ ಧಾತುಗಳಾಗಲಿ, ರಸರಕ್ತ ಮಾಂಸ ಮೇಧ ಅಸ್ಥಿಮಜ್ಜೆ, ಸೊ ಇವೇನಾಗ್ತದೆ ನಮ್ಮ ದಿನದಲ್ಲಿ ಇರುವಂತಹ ನಮ್ಮ ದಿನಚರ್ಯ ಆಗಲಿ ಅಥವಾ ಋತುಚರ್ಯ ಆಗಲಿ, ಸೀಸನಲ್ ಚೇಂಜಸ್ ಆಗಲಿ, ಸೊ ಶರೀರದಲ್ಲಿ ಇವು ದೋಷಗಳೆಲ್ಲ ನಮ್ಮ ಶರೀರದಲ್ಲಿ ಪ್ರಕೋಪ ಆಗ್ತಾ ಇರ್ತವೆ, ಮತ್ತೆ ಅದು ತಮ್ಮ ದೋಷವನ್ನು ತೋರಿಸ್ತಾ ಇರ್ತದೆ ದೂಷ್ಯ ಆಗುವುದನ್ನೆಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮ ಆಚಾರ್ಯರು ಅದಕ್ಕೇನು ಹೇಳಿದ್ದಾರೆ, ವರ್ಷದಲ್ಲಿ ಒಂದ್ಸಲ ನಾವು ಪಂಚಕರ್ಮ ಮಾಡಿಸ್ಕೋದು ಒಳ್ಳೇದಂತ ಅವಾಗ ಹೇಳಿದ್ದೆ. ಅಂದ್ರೆ ಈಗ ವಸಂತ ಋತು ಅಂತ ಹೇಳ್ಬೋದು, ಅಂದ್ರೆ ಈ ಯಾವಾಗ ಅಂತಂದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ವಸಂತ ಋತು ಅಂತ ಹೇಳ್ತೀವಿ. ಯಾವಾಗ ನಾವು ವಿಂಟರ್ ಸೀಸನ್ ಕಳೆದ ಸಮರ್ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 20 ಡೇಸ್ ಬರ್ತದೆ. ಸೊ ಆ ವಸಂತ ಋತುದಲ್ಲಿ ವಮನ ಅಂತ ಹೇಳ್ತೀವಿ. ಸೊ ಅಂದ್ರೆ ಶರೀರದಲ್ಲಿ ವಿಕೃತ ಆದಂತಹ ಕಫ ಇರ್ಬೋದು ಅಥವಾ ವಿಕೃತ ಆದಂತಹ ಯಾವುದೇ ದೋಷ ಇರ್ಬೋದು, ಧಾತು ಇರ್ಬೋದು, ಸೊ ಶರೀರದಲ್ಲಿ ಕುಳಿತಿರ್ತವೆ. ಸೊ ಅಂತ ದೋಷಗಳನ್ನ ನಾವು ತೆಗಿಲಿಕ್ಕೆ ವಸಂತ ಋತುದಲ್ಲಿ ವಮನ ಮಾಡಿಸಿದ್ರೆ ಎಷ್ಟೋ ಬೇಕಾಗಂತಹ ಕಫ, ಅದಿಂದ ಉಂಟಾಗುವ ರೋಗಗಳಿರ್ಬೋದು, ಅಲರ್ಜಿ ಇರ್ಬೋದು ಅಥವಾ ರೆಸ್ಪಿರೇಟರಿ ಡಿಸೀಸ್ ಇರ್ಬೋದು, ಅಸ್ತಮರ್, ಇಂತಹ ರೋಗಗಳನ್ನು ಕೂಡ ಕಡಿಮೆ ಆಗ್ತದೆ, ಬರೀ ಕ್ಯಾನ್ಸರ್ಸ್ ಅಂತಲ್ಲ. ಸೊ ಅದೇ ರೀತಿ ನಾವು ಪಿತ್ತಕ್ಕೆ ಸಂಬಂಧಪಟ್ಟಂತಹ ರೋಗಗಳು ನೋಡ್ಕೊಂತ ಹೊಂಟ್ರೆ ಶರತ್ ಋತು ಅಂತ ಹೇಳ್ತೀವಿ. ಅಂದ್ರೆ ರೈನಿ ಸೀಸನ್ ಜಸ್ಟ್ ಮುಗಿದಾದ್ಮೇಲೆ ನಾವು ನೋಡ್ಲಿಕ್ಕೆ ಹೊಂಟ್ರೆ ವಾಟ್ ವಿ ಕಾಲ್ ಎ ಶರತ್ ಋತು. ನಮ್ಮ ಆಡ್ಭಾಷೆಯಲ್ಲಿ ಅನ್ಬೋದು, ಈಗ ನಾವೇನ್ ನಾಗರ ಪಂಚಮಿ ಮಾಡ್ತೀವಿ ಅಥವಾ ಈ ತರ ಏನ್ ಮಾಡ್ತೀವಲ್ಲ ಹಬ್ಬಗಳ ದೀಪಾವಳಿಗಿಂತ ಮುಂಚೆ, ಸೊ ದಟ್ ಈಸ್ ದ ಬೆಸ್ಟ್ ಸೀಸನ್ ವ್ಯಾನ್ ನಮ್ಮ ಶರೀರದಲ್ಲಿ ಪಿತ್ತ ಅಗ್ರೆವೇಟ್ ಆಗಿರ್ತದೆ, ದೋಷ ದೂಷಿತ ಪಿತ್ ಇರುತ್ತೆ, ಸೊ ಅದನ್ನ ನಾವು ಶರೀರದಿಂದ ತೆಗಿಬೇಕಾಗ್ತದೆ. ಸೊ ಅದು ವಿರೇಚನ ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ನೀವು ವಾತಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಅಸ್ಥಿ ಧಾತುಗೆ ಸಂಬಂಧಪಟ್ಟದ್ದಾಗಲಿ, ಸೊ ಶರೀರದಲ್ಲಿ ಗೂಢ ಧಾತು ಅಂತ ಹೇಳ್ತೀವಿ, ಸೊ ರಸ ರಕ್ತ ಮಾಂಸ ಈ ತರ ಮುಂದೆ ಹೋಗ್ತಾ ಇರ್ತದೆ ಧಾತುಗಳು, ಸೊ ಎಷ್ಟು ಡೀಪ್ ಹೋಗ್ತದೆ ಅಷ್ಟು ವಾತ್ ಇನ್ವಾಲ್ವ್ಮೆಂಟ್ ಅಂತ. ಸೊ ಈ ಮಳೆಗಾಲ ಬರೋಕ್ಕಿಂತ ಮುಂಚೆ ಅಥವಾ ಮಳೆಗಾಲದಲ್ಲಿ ಇದ್ದಾಗ ನಾವು ಈ ಭಸ್ತಿ ಅಂತ ಹೇಳ್ತೀವಿ, ಸೊ ಈ ಕ್ರಿಯಾನು ಮಾಡಬಹುದು ನಾವು. ಆನಂತರ ಇದೇ ರೀತಿ ನಾವು ನಸ್ಯ ಅಂತ ಹೇಳಿ ಮಾಡ್ತೀವಿ. ನಸ್ಯ ಅಂತಂದ್ರೆ ನಮ್ಮ ಮೂಗಿನ ಏನಿರ್ತದಲ್ಲ, ನಾಸೋಹಿ ಸೇರಿಸೋ ದ್ವಾರಂ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಈ ಮೂಗಿನಿಂದ ನಾವು ಔಷಧಿ ಹಾಕೋದಕ್ಕೆ ನಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಈಗಿನ ದಿನದಲ್ಲಿ ಆಧುನಿಕ ರಿಸರ್ಚ್ ನಾವು ನೋಡ್ದಾಗ ಹೋದಾಗ ಈ ನಸ್ಯ ಒಂದ್ ಮಾಡಿದಾಗ ಈ ವುಮೆನ್ಸ್ ನಲ್ಲಿ ಆಗುವಂತಹ PCOD-ಗಳಾಗ್ಲಿ, ಸೊ ಇವು ಎಲ್ಲ ಕಂಪಾರಿಟಿವ್ಲಿ ಕ್ಯೂರ್ ಆಗ್ತಾ ಇದೆ. ಸೊ ನಾವು ನಸ್ಯವನ್ನು ನೋಡ್ಕೊಂತ ಹೊಂಟಾಗ ಏನಾಗ್ತದೆ, ಸೊ ಮೋಸ್ಟ್ ಪ್ರಾಬ್ಲಿ ಡೆವಲಪಿಂಗ್ ಆಫ್ ಓವರಿಯನ್ ಕ್ಯಾನ್ಸರ್ ಇನ್ ಫ್ಯೂಚರ್ ಇರ್ಬೋದು ಅಥವಾ ಎನಿಥಿಂಗ್ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಸಿಸ್ಟಮ್, ಸೊ ಅದು ಕೂಡ ಕ್ಯಾನ್ ಬಿ ಕಂಟ್ರೋಲ್ಡ್ ವಿತ್ ನೇಸಲ್ ಟ್ರೀಟ್ಮೆಂಟ್ ಅಂತ ಆ ತರ ಬಂದಿದೆ. ಮತ್ತೆ ಇನ್ನೊಂದು ರಕ್ತ ಮೋಕ್ಷಣ ಅಂತಿದೆ. ಶರೀರದಲ್ಲಿ ಯಾವುದೇ ದೋಷಗಳು ಸಂಚಾರ ಮಾಡಬೇಕಿತ್ತಂತಂದ್ರೆ ಅವು ತಮ್ಮ ತಮ್ಮ ಸ್ಥಾನದಲ್ಲಿ ಪ್ರಕೋಪ ಆಗ್ತಾವೆ ಅಥವಾ ವಿಕೃತ ಆಗ್ತಿರ್ತಾವೆ. ಬಟ್ ಅದು ಈ ಶರೀರದಲ್ಲಿ ಒಂದ್ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ರಕ್ತನೇ. ಸೊ ಶರೀರದಲ್ಲಿ ರಕ್ತ ಒಮ್ಮೆ ದೋಷಿತ ಆಗ್ತದೆ. ಸೊ ರಕ್ತ ಮೋಕ್ಷಣ ಅಂದ್ರೆ ಶರೀರದಲ್ಲಿ ದುಷ್ಟ ರಕ್ತವನ್ನು ತೆಗೆಯುವುದು. ಸೊ ಆ ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಲೀಚ್ ಥೆರಪಿ ಅಂತ ಹೇಳ್ತೀವಿ, ಜಲೋಕ ಆದಿರ್ಬೋದು. ಸೊ ಕಪ್ಪಿಂಗ್ ಥೆರಪಿ ಅಂತ ಈಗ ಮತ್ತೆ ಫ್ಯಾಷನ್ ಆಗಿದೆ. ಸೊ ಈ ರೀತಿ ನಾವು ಅದನ್ನ ವರ್ಷದಲ್ಲಿ ಒಮ್ಮೆ ಅಥವಾ ಎರಡು ಸಲ ಈ ರಕ್ತ ಮೋಕ್ಷಣ ಮಾಡ್ಕೊಂತ ಹೋದ್ರೆ ಇವನ್ ಯು ಕ್ಯಾನ್ ಡೊನೇಟ್ ಬ್ಲಡ್ ಆಲ್ಸೋ, ದಟ್ ಇಸ್ ಗುಡ್. ಸೊ ಸೊಸೈಟಿ ಆಸ್ ಫಾಲೋ ಯು. ಸೊ ಈ ರೀತಿ ನಾವು ಮಾಡ್ಕೊಂತ ಹೊಂಟಾಗ ಇದು ಕ್ಯೂರೇಟಿವ್ ಆಸ್ಪೆಕ್ಟ್ ನಲ್ಲಿ ಬಹಳ ಹೆಲ್ಪ್ ಆಗ್ತದೆ. ಮತ್ತೆ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬಂದಾಗ ನಾವು ನೋಡಬಹುದು, ಈಗ ನಮ್ಮ ಆಯುರ್ವೇದದಲ್ಲಿ ಸಾಧಾರಣ 80% ಅಷ್ಟು ಪೀಪಲ್ ನಾವು ನೋಡ್ತೀವಿ ಕ್ಯಾನ್ಸರ್ ಪೇಷಂಟ್ಸ್, ಅವ್ರು ಬರೋದೆಲ್ಲ Stage 4, Stage 3 ಈ ಅವಸ್ಥೆಯಲ್ಲಿ ಬರ್ತಾರೆ. ಮತ್ತೆ ನಮ್ಮ ಕಡೆ Stage 1, Stage 2 ಬಂದಾಗ ವಿ ಆರ್ ಆಲ್ಸೋ ಕಂಪಾರಿಟಿವ್ಲಿ ಮೋರ್ ಸೈಂಟಿಫಿಕ್. ನಾವು ಹೇಳ್ಬಿಡ್ತೀವಿ ಅಂದ್ರೆ ಸರ್ಜರಿ ಮುಖ್ಯ ನಿಮಗೆ, ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಅದಕ್ಕೆ. ನಮ್ಮ ಶಾಸ್ತ್ರದಲ್ಲಿ ಕೂಡ ಸುಶ್ರುತಾಚಾರ್ಯ ಹೇಳಿದ್ದಾರೆ, ಇವು ಗ್ರಂಥಿ, ನಿಮ್ಗೆ ಆಗಳೇನು ಹೇಳಿದ್ನೆ ಅಪಚಿ ಇರ್ಬೋದು, ಗ್ರಂಥಿ ಇರ್ಬೋದು. ಸೊ ಅಲ್ಲಿ ಕೂಡ ಅವಾಗಿನ ದಿನಮಾನಗಳಲ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆಯಲ್ಲಿ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಸೊ ನಾವು ಅದನ್ನ ನೋಡಿದಾಗ Stage 1, Stage 2 ಇತ್ತಂದ್ರೆ ನಾವು ವಿಲ್ ರೆಫರ್ ಇಟ್. Stage 3, Stage 4 ಬಂದಾಗ ನಾವು ಏನ್ ಮಾಡ್ತೀವಿ, ಪೇಷಂಟ್ ಶಕ್ತಿ ಇರ್ಬೋದು ಅಥವಾ ಅವನಿಗೆ ಬಲ ಬಲ ನೋಡ್ತೀವಿ, ಅವನಿಗೆ ಎಷ್ಟು ವೇಟ್ ಎಷ್ಟಿದೆ ನೋಡ್ತೀವಿ, ಮತ್ತೆ ದೋಷಗಳು ಎಷ್ಟು ಪ್ರಕೋಪ ಇದಾವ ನೋಡ್ತೀವಿ, ಆಮೇಲೆ ಅವನಿಂದ ಜೀವನದ ದರ್ಜೆ, ಉತ್ತಮ ದರ್ಜೆ ಅಂತ ಹೇಳ್ತೀವಿ, ಅದು ಎಷ್ಟಿದೆ ನೋಡ್ತೀವಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಅವಾಗ ಈ ಎಲ್ಲ ಪಂಚಕರ್ಮ ಎಲ್ಲಿ ಮಾತಾಡಿದೀವಿ ಇವು ಸೂಟಬಲ್ ಆಗ್ಲಿಕ್ಕಿಲ್ಲ, ಅವಾಗ ಬಸ್ತಿ ಅಂತ ಹೇಳಿ ಏನ್ ಹೇಳಿದೀವಲ್ಲ, ಸೊ ಅದರಲ್ಲಿ ಒಂದು ಮಾತ್ರ ಬಸ್ತಿ ಅಂತ ಹೇಳ್ಬಿಡ್ತದೆ. ಅಂದ್ರೆ ನಾವು ರೆಕ್ಟಲ್ ರೂಟ್ರು ಅಥವಾ ಗುದದ್ವಾರದಿಂದ ಔಷಧಿಯನ್ನು ಕೊಡೋದಕ್ಕೆ ಬಸ್ತಿ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾನಾ ತರದ ತೈಲಗಳು ಹೇಳಿದ್ದಾರೆ ಆಯುರ್ವೇದದಲ್ಲಿ, ನಾನಾ ತರದ ಘೃತಗಳನ್ನು ಹೇಳಿದ್ದಾರೆ, ತುಪ್ಪ ಹೇಳ್ತೀವಿ, ಔಷಧಿ ಗಿಡ ಮೂಲಿಕೆಗಳನ್ನು ಹಾಕಿ ಮಾಡಿದ್ವಿ. ಸೊ ಇವು ಶರೀರದಲ್ಲಿ ವಿಕೃತ ಆದಂತಹ ವಾತ ಮತ್ತು ಬೇರೆ ದೋಷಗಳನ್ನು ಕೂಡ ತಾತ್ಪೂರ್ತಿಕವಾಗಿ ಏನ್ ಹೇಳ್ತೀವಿ ನಾವು ಕಂಟ್ರೋಲ್ದಲ್ಲಿ ತರುವಂತಹ ಒಂದು ಮೋಡ್ ಅಂತ ಹೇಳ್ತೀವಿ, ಮೆಥಡ್. ಸೊ ಈ ಮಾತ್ರ ಬಸ್ತಿಯಿಂದ ನಾವು ಪೇಷಂಟ್ಗಳಿಗೆ ಸ್ವಲ್ಪ ರಿಲೀಫ್ ಕೊಡ್ಲಿಕ್ಕೆ ನೋಡ್ತೀವಿ. ಆಮೇಲೆ ಮೃದು ವಿರೇಚನ ಅಂತ ಹೇಳಿ ಮಾಡ್ತೀವಿ, ಔಷಧಿ ಕೊಡ್ತೀವಿ, ಬೆನ್ನಿಯಲ್ಲಿ ಹಾಕಿ ಒಂದಿಷ್ಟು ಔಷಧಗಳನ್ನ ಮೊದಲು ಹಾಲಲ್ಲಿ ಒಂದಿಷ್ಟು ಔಷಧಗಳನ್ನ ಹಾಕಿ ಆಮೇಲೆ ಅದನ್ನ ಮೊಸರು ಮಾಡಿ ಆಮೇಲೆ ಅದನ್ನ ಬೆನ್ನಿ ತೆಗೆದು ಆ ಬೆನ್ನಿ ಕೊಟ್ಟಾಗ ಒಂದೆರಡು ಮೂರು ಸಲ ಮೋಷನ್ ಆಗ್ತದೆ ಪೇಷಂಟ್ಗೆ. ಸೊ ಅವಾಗ ಶರೀರದ ರಕ್ತದಲ್ಲಿ ಇದ್ದಂತಹ ದೋಷ ದೃಷ್ಟಿಗಳೆಲ್ಲ ಹೊರಗೆ ಹೋಗ್ಬಿಡ್ತದೆ. ಸೊ ಈ ತರ ನಾವು ನಮ್ಮ ಅನುಭವದಲ್ಲಿ ನೋಡಿದಾಗ ಪೇಷಂಟ್ಗಳಿಗೆ ಇದು ಕೊಟ್ಟು ಒಂದು ವಾರದಲ್ಲಿ ಸಾಕಷ್ಟು ಗುಣಮಟ್ಟ ಅವ್ರದ್ದೇನು ಇರ್ತದೆ ದಿನಶೈಲಿ ಅದು ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ. ಸ್ವಲ್ಪ ಊಟ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವಾಂತಿ ಎಲ್ಲ ಕಡಿಮೆ ಆಗ್ತದೆ, ಬಲ ಬರ್ತದೆ, ಸೊ ಎದ್ದು ಅಡ್ಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇವೆಲ್ಲ ಪಂಚಕರ್ಮಗಳನ್ನು ನಾವು ಈ ಪೇಷಂಟ್ದಲ್ಲಿ ಮಾಡ್ತೀವಿ. ಮತ್ತು ಓರಲ್ ಮೆಡಿಕೇಶನ್ಸ್ ಕೂಡ ಇದ್ರ ಜೊತೆ ಬೇಕಾಗ್ತದೆ. ನಮ್ಮ ಆಯುರ್ವೇದದಲ್ಲಿ ಬಹಳಷ್ಟು ಮೆಡಿಸಿನ್ಸ್ ರಸಾಯನ ಅಂತ ಹೇಳಿದ್ದಾರೆ. ಸೊ ಈಗಿನ ದಿನಮಾನಗಳಲ್ಲಿ ಆ ರಸಾಯನಗೆ ಅಡಾಪ್ಟೋಜೆನಿಕ್ ಅಂತ ಹೇಳ್ತಾರೆ. ಅಡಾಪ್ಟೋಜೆನಿಕ್ ಅಂತಂದ್ರೆ ಶರೀರಿಗೆ ಅವಾಗ ಯಾವ ಆಕ್ಷನ್ ಬೇಕು ಆ ದ್ರವ್ಯದಿಂದ ಆ ಆಕ್ಷನ್ ಆ ದ್ರವ್ಯ ಮಾಡಬಲ್ಲದು. ಸೊ ಅದು ಸೆಲ್ ಡೈಯಿಂಗ್ ಪ್ರಿವೆಂಟ್ ಮಾಡಬೇಕಾ ಅಥವಾ ಸೆಲ್ ಮಲ್ಟಿಪ್ಲೈ ಮಾಡಬೇಕಾ ಅದು ತಾನೇ ಶರೀರದಲ್ಲಿ ಹೋದಾಗ ಅದಕ್ಕೆ ಗೊತ್ತಾಗ್ತದೆ ನಾನು ಇದನ್ನ ಮಾಡಬಹುದಾ ಮಾಡಬೇಕಾ ಅನ್ನೋದು. ಅದಕ್ಕೆ ಅಡಾಪ್ಟೋಜೆನಿಕ್ ಅಂತ ಹೇಳಿ ನಾವು ಸಾಮಾನ್ಯ ಭಾಷೆದಲ್ಲಿ ಹೇಳೋ. ಸೊ ಈ ತರ ದ್ರವ್ಯಗಳನ್ನ ಕೊಡ್ತೀವಿ. ಮತ್ತೆ ಇತ್ತೀಚಿನ ದಿವಸದಲ್ಲಿ ಒಂದು ವಿಷಯ ಅಂದ್ರೆ ಚರ್ಚೆಯಲ್ಲಿ ಇದ್ದದಂತಂದ್ರೆ ಆಯುರ್ವೇದದಲ್ಲಿ ಭಸ್ಮಗಳನ್ನು ಬಹಳ ಉಪಯೋಗ ಮಾಡ್ತಾರೆ. ಅದು ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ತಾಮ್ರ ಇರ್ಬೋದು, ಆರ್ಸೆನಿಕ್ ಇರ್ಬೋದು. ಸೊ ಇವು ಕೂಡ ನಮ್ಮ ಒಂದು ಅನುಭವದಲ್ಲಿ ಅವು ಒಂದು ಗುಡ್ ರಿಸಲ್ಟ್ಸ್ ಕೊಟ್ಟಿದ್ದಾವೆ. ಅಂದ್ರೆ ಬಂಗಾರದ ಭಸ್ಮ ಇರ್ಬೋದು, ತಾಮ್ರದ ಇರ್ಬೋದು. ಸೊ ಇವು ಕೂಡ ನಾವು ಕೊಟ್ಟಾಗ ನಾವು ನೋಡ್ತೀವಿ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಇರ್ಬೋದು, ಆಮೇಲೆ ಮಸಲ್ ಬಲ್ಕ್ ಅಂತ ಏನು ಅನ್ಲಿಕ್ಕಿಲ್ಲ, ಬಟ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ ನಾವು ಅದೆಲ್ಲ ಬಹಳ ಇಂಪ್ರೂವ್ಮೆಂಟ್ ಆಗಿದ್ದು ನಾವು ನೋಡಿದೀವಿ. ಸೊ ದೀಸ್ ಆರ್ ಡಿಫ್ರೆಂಟ್ ಮೊಡಾಲಿಟೀಸ್ ನಾವು ನೋಡ್ಬೋದು.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ನೀವು ಹೇಳಿದ್ರಿ ಗಿಡ ಮೂಲಿಕೆಗಳು, ಈಗ ಆಯುರ್ವೇದ ಅಂದ್ರೆ ಪಂಚಕರ್ಮ, ಇಂಡ್ ಇನ್ನೊಂದು ಬಹಳ ಮುಖ್ಯವಾದದ್ದು ಗಿಡ. ಈಗ ಅಂತ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳು ಯಾವೆಲ್ಲ ಬಳಸ್ತಾರೆ ಅದರ ಬಗ್ಗೆ ಸ್ವಲ್ಪ.
1: ಸಾಮಾನ್ಯವಾಗಿ ಎಲ್ಲರೂ ಕೇಳುದೇ ಅಂದ್ರೆ ಯಾವ ಡ್ರಗ್ಸ್ ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ ಗಿಡ ಮೂಲಿಕೆಗಳಂತ. ಇಲ್ಲಿ ಒಂದು ಅಥವಾ ಎರಡು ಗಿಡ ಮೂಲಿಕೆ ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಈಗ ನೀವು ಕ್ಯಾನ್ಸರ್ ಅಂತ ರೋಗ ನೋಡಿದಾಗ ಅದರದ್ದು ಚಿಕಿತ್ಸೆ ಇನ್ನೇ ಆದ್ರೂ ಕೂಡ ಇವಾಲ್ವಿಂಗ್ ಅಂತ ಹೇಳ್ತೀವಿ, ಇನ್ನೇ ಆದ್ರೆ ಸಿಕ್ಕಿಲ್ಲ. ಸೊ ಒಂದೆರಡು ಹರ್ಬ್ಸ್ ಅಂತ ಹೇಳಲಿಕ್ಕಿಲ್ಲ, ಬಟ್ ಆದ್ರೆ ಒಂದೆರಡು ಗಿಡ ಮೂಲಿಕೆಗಳು ಅವ್ರದ್ದು ಶರೀರದಲ್ಲಿ ಆಗುವಂತಹ ದೋಷಗಳಿರಲಿ, ಧಾತುಗಳನ್ನಾಗಲಿ ಹೇಗೆ ಪೋಷಣೆ ಮಾಡಬಹುದಂತ ನಾನು ಹೇಳ್ಬೋದು. ಸೊ ಅಶ್ವಗಂಧ ಬಹಳ ಫೇಮಸ್ ಇದೆ, ನೀವು ನೋಡಬಹುದು. ಯೂಶಲಿ ಅಶ್ವಗಂಧ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಅಟ್ ಲೀಸ್ಟ್ ಮೋರ್ ಆಫ್ ಸೆಕ್ಷುವಲ್ ವೆಲ್ನೆಸ್ ಅಂತ ಹೇಳಿ ನೋಡ್ತಾರೆ, ಇಲ್ಲಂತಂದ್ರೆ ಮಸಲ್ ಬಲ್ಕ್ ಅಂತ ಹೇಳಿ ನೋಡ್ತಾರೆ. ಬಟ್ ಅದರದ್ದು ಇನ್ನೊಂದು ಆಸ್ಪೆಕ್ಟ್ ಮಂದಿಗೆ ಜಾಸ್ತಿ ಗೊತ್ತಿರಲ್ಲ. ಸೊ ಅಶ್ವಗಂಧ ಇಫ್ ನೋಡ್ಲಿಕ್ಕೆ ಹೋದ್ರೆ ಅದು ಶರೀರದ ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಸೊ ಈ ರೀತಿ ಈ ಔಷಧಿಯನ್ನು ವ್ಯಾಧಿ ಕ್ಷಮತೆ ಹೆಚ್ಚಿಗೆ ಮಾಡ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ಕೋಬಹುದು. ಆಮೇಲೆ ಸಾಧಾರಣವಾಗಿ ಕೋವಿಡ್ ದಲ್ಲಿ ನೀವು ನೋಡಿದ್ರಿ ಬಹಳಷ್ಟು ಜನ ಅಮೃತ ಬಳ್ಳಿ ಅಥವಾ ಗುಡುಚಿ ಈ ತರ ಗಿಡ ಮೂಲಿಕೆ ಅಮೃತ ಬಳ್ಳಿ ಅಂತೇಳಿ. ಸೊ ಅಮೃತ ಬಳ್ಳಿಗೂ ಕೂಡ ರಕ್ತ ಶೋಧನೆ ಮಾಡ ರಕ್ತದಲ್ಲಿ ಇರುವಂತಹ ದೋಷಗಳನ್ನು ತೆಗೆಯೋದಾಗ್ಲಿ ಅಥವಾ ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಗೆ ಮಾಡೋದಾಗ್ಲಿ, ಸೊ ಈ ಗುಣ ಬಹಳ ಇದೆ. ಸೊ ಇದನ್ನ ನಾವು ಯೂಶಲಿ ಏನ್ ಮಾಡ್ತೀವಿ ಕ್ಯಾನ್ಸರ್ ಪೇಷಂಟ್ಗಳನ್ನ ನಾವು ನೋಡಬಹುದು, ಬಹಳ ಬೆನ್ನು ಇರ್ಬೋದು ಅಥವಾ ಮೈಕೈ ನೋವು ಅಂತ ಬಹಳ ಹೇಳ್ತಾರೆ. ಸೊ ಇಂಥದ್ರಲ್ಲಿ ಏನ್ ಮಾಡ್ತೀವಿ ನಾವು ಈ ಗುಡುಚಿ ಅಥವಾ ಅಮೃತ ಬಳ್ಳಿ ಗಿಡದ ಒಂದು ಕಾಂಡ ಆಗ್ಲಿ ಅಥವಾ ಎಲೆ ಆಗ್ಲಿ ಕುಟ್ಟಿ ಹಾಲಲ್ಲಿ ಹಾಕಿ ಕುದಿಸಿ ಕುಡಿದ್ರೆ ನಾವು ಈ ಕಷಾಯ ಅಥವಾ ಚಾಯ್ ಅಂತ ಹೇಳ್ತೀವಿ. ಸೊ ಆ ರೀತಿ ಮಾಡಿದಾಗ ಅವ್ರದ್ದು ಎಲುಬು ನೋವು ಆಗ್ಬಹುದು, ಬೆನ್ನು ಆಗ್ಬಹುದು, ಆಮೇಲೆ ರಕ್ತ ಕಡಿಮೆ ಆಗ್ತಾ ಇದ್ರೆ ರಕ್ತಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ ರಕ್ತ ಧಾತುಗೆ. ಸೊ ಗುಡುಚಿ ಅನ್ಕೋಬಹುದು ನಾವು. ಆ ನಂತರ ಡಿಫ್ರೆಂಟ್ ಮೆಡಿಸಿನ್ಸ್ ಇರ್ತವೆ. ಈಗ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ವಾಮಿಟಿಂಗ್ ಜಾಸ್ತಿ ಬರ್ತದೆ, ವಾಂತಿ ಆಗೋದು ಅಥವಾ ಈ ರೀತಿ ಚೆಸ್ಟ್ ದಲ್ಲಿ ಪೇನ್ ಆಗೋದು. ಸೊ ಅಂತ ಸಂದರ್ಭದಲ್ಲಿ ನಾವು ಯಾಲಕ್ಕಿ ಇರ್ತದಲ್ಲ ಶರೀರ ಮನೆಯಲ್ಲಿ, ಸೊ ಯಾಲಕ್ಕಿ ಕೂಡ ಒಂದ್ ಸ್ವಲ್ಪ ತಿಂತಾ ಇದ್ರೆ ಅದು ಇಟ್ ಹ್ಯಾಸ್ ಆಲ್ಸೋ ಗುಡ್ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಕ್ಟಿವಿಟಿ. ಸೊ ಯಾಲಕ್ಕಿನೂ ತಗೋಬಹುದು ತಿನ್ಲಿಕ್ಕೆ. ಆ ನಂತರ ಮತ್ತೆ ಡಿಫ್ರೆಂಟ್ ಮೆಡಿಸಿನ್ಸ್ ಅಂತಂದ್ರೆ ಲಂಗ್ ಕ್ಯಾನ್ಸರ್ ಸಂಬಂಧಪಟ್ಟಂತ ಪೇಷಂಟ್ಸ್ ಇರ್ಬೋದು ಒಂದ್ಸಲ. ಸೊ ಅಡುಲ್ಸ ಅಂತ ಹೇಳ್ತಾರೆ ವಾಸಾಯಿಲಿ, ಸೊ ಸಾಮಾನ್ಯವಾಗಿ ಅದನ್ನ ಕುದಿಸ್ಕೊಡ್ತಾರೆ ಅಸ್ಮದಲ್ಲಿ. ಸೊ ಅದು ಕೂಡ ಅದ್ರದ್ದು ಬೇರನ್ನು ಕುಡಿದ್ರು ಕೂಡ ಬೇರನ್ನು ತೆಗೆದು ಕುದಿಸ್ಕೊಡಿದ್ರು ಕೂಡ ಬಹಳ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ. ಆಮೇಲೆ ಮಂಜಿಷ್ಠ ಇರ್ಬೋದು, ಸಾರಿವ ಇರ್ಬೋದು. ಸೊ ಇವು ರಕ್ತದಲ್ಲಿರುವಂತಹ ದೋಷಗಳನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡ್ತವೆ. ಆಮೇಲೆ ನಾವು ಆಧುನಿಕ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಹೊಂಟ್ರೂ ಕೂಡ ಕ್ಯಾನ್ಸರ್ ಒಂದು ವೃದ್ಧಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ರಕ್ತದಲ್ಲಿ ಇರುವಂತಹ ದೋಷಗಳು, ವಾಟ್ ವಿ ಕಾಲ್ ಎಸ್ ಮೈಕ್ರೋ ಮೆಟಾಸ್ಟಾಸಿಸ್ ಆಗ್ಲಿ ಅಥವಾ ಆಂಜಿಯೋಜೆನಿಸಿಸ್ ಆಗ್ಲಿ. ಸೊ ಆಧುನಿಕ ತಂತ್ರಜ್ಞಾನ ಮತ್ತು ರಿಸರ್ಚ್ ದಿಂದ ನೋಡಿದಾಗ ಕೂಡ ಇವ ಮಂಜಿಷ್ಠ ಆಗ್ಲಿ, ಸಾರಿವ ಆಗ್ಲಿ, ರಕ್ತ ಧಾತುಗಳ ಕೆಲಸ ಮಾಡಿ. ಸೊ ಯಾವ ಪೇಶಿಗೆ ರಕ್ತ ಶುದ್ಧ ಬೇಕೋ ಅದಕ್ಕೆ ಅಷ್ಟೇ ಕೊಡುವಂತ ಆಕ್ಟಿವಿಟಿ ಕೂಡ ಈ ಮಂಜಿಷ್ಠ ಸಾರಿವಾದಲ್ಲಿ ಪ್ರೂವ್ ಆಗಿದೆ. ಸೊ ಇವನ್ ಕೂಡ ನಾವು ಕಷಾಯದಲ್ಲಿ ಮಾಡ್ಕೊಂಡು ಕುಡಿಲಿಕ್ಕೆ ಹೇಳ್ಬೋದು ಅವ್ರಿಗೆ. ಆಮೇಲೆ ಸಾಧಾರಣವಾಗಿ ಹೊಟ್ಟೆನೋವು ಜಾಸ್ತಿ ಬರ್ತಿದೆ, ಸೊ ಮನೆಯಲ್ಲಿರುವಂತಹ ಹಿಂಗ್ ಇರ್ತದೆ, ಹಿಂಗನ್ನು ಕೂಡ ಸ್ವಲ್ಪ ನೀವು ತುಪ್ಪದಲ್ಲಿ ಹುರಿದು ಅದನ್ನ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕುಡಿದಾಗ ಕೂಡ ಹೊಟ್ಟೆನೂ ಕಡಿಮೆ ಆಗ್ಬಹುದು. ಕಾನ್ಸ್ಟಿಪೇಷನ್ ಇದ್ರೆ ಅದು ಕೂಡ ಕಡಿಮೆ ಆಗ್ತದೆ ಅದರಲ್ಲಿ, ಅದನ್ನ ತಗೊಂತ ಹೋಗ್ಬೋದು. ಆಮೇಲೆ ಬಜಿಬೇರ್ ಅಂತ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಬಜಿಬೇರ್, ಹುಡುಗರಿಗೆ ಅದನ್ನ ಯೂಶಲಿ ವಾಂತಿ ಆದ್ರೆ ಬೇದಿ ಆದ್ರೆ ತಿಕ್ಕಿ ಕೊಡ್ತಿದ್ರು. ಸೊ ಬಜಿಬೇರ್ ಅದು ಅಂಗಡಿ ಕೂಡ ಕಾಮನ್ ಸಿಗ್ತದೆ, ಅದನ್ನ ಕೂಡ ಸ್ವಲ್ಪ ನೀವು ತೆಗೆದು ಒಂದ್ ಅರ್ಧ ವಾಟೆ ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ರು ಕೂಡ ಎಷ್ಟೋ ಬೇಕಷ್ಟು ಉಪಯೋಗ ಆಗ್ತದೆ. ಸೊ ಇವಕ್ಕೆಲ್ಲ ಬರೀ ಕ್ಯಾನ್ಸರ್ ಅಂತಲ್ಲ, ಬಟ್ ಆಗಿನ ಕ್ಯಾನ್ಸರ್ ದಲ್ಲಿ ಇರುವಂತಹ ಸುಮಾರು ಲಕ್ಷಣಗಳನ್ನು ಮನೆಯಲ್ಲಿ ನೀವು ಇದು ಉಪಯೋಗ ಆಗ್ತದೆ. ಬಟ್ ವಿ ಡೋಂಟ್ ಅಡ್ವೈಸ್ ದಟ್. ವೈದ್ಯನ ಬೆಟ್ಟಾಗೋದು ಕೂಡ ಒಂದು ಬೆಟರ್. ಬಟ್ ಆಮೇಲೆ ಬೇರೆ ತರ ರಸಾಯನಗಳು ಬರ್ತದೆ, ಚವನ್ ಪ್ರಾಶ್ ಅಂತ ಹೇಳಿ ನಿಮಗೆ ಕಾಮನ್ ಆಗಿ ಗೊತ್ತು. ಸೊ ಅದು ವ್ಯಾಧಿಕ್ಷಮತವನ್ನು ಹೆಚ್ಚಿಗೆ ಮಾಡ್ತದೆ, ಅದನ್ನ ತಗೊಂತ ಹೋಗೋದು. ಅದೇ ರೀತಿ ನಾನಾ ತರ ರಸಾಯನಗಳಿದೆ, ಕುಷ್ಮಾನ್ ರಸಾಯನ ಅಂತ ಇದೆ, ಅದು ಕೂಡ ಪೇಸ್ಟ್ ಫಾರ್ಮ್ ದಲ್ಲಿ ಬರ್ತದೆ. ಚಿತ್ರಖರಿತಕ್ಕಿ, ಅಗಸ್ತ್ಯರಿತಕ್ಕಿ ಅವಲಯ, ಬೇರೆ ತರದ ಅವಲಯಗಳನ್ನು ಹೇಳಿದ್ದಾರೆ, ಅವು ಕೂಡ ಬಹಳಷ್ಟು ಉಪಯೋಗ ಆಗ್ತದೆ ಈ ತರ ಕ್ಯಾನ್ಸರ್ ದಲ್ಲಿ ನಾವು ನೋಡ್ಲಿಕ್ಕೆ.
2: ಸರ್, ಅಶ್ವಗಂಧ ಬಗ್ಗೆ ಹೇಳಿದ್ರಿ, ಆಮೇಲೆ ಇತರ ಬಗ್ಗೆ ಅಮೃತ್ ಬಳ್ಳಿ ಅಂತ ಸಂದರ್ಭದಲ್ಲಿ ಕೆಲವೊಬ್ರು ಸ್ವಯಂ ಹೆಲ್ತ್ ಕಾನ್ಶಿಯಸ್ ಈಗ ಬಹಳ ಜನ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಾವು ಇದ್ದೇವೆ, ಒಂದು ರೀಲ್ ಬರುತ್ತೆ ಇದನ್ನ ತಗೊಳ್ಳಿ, ಇನ್ನೊಂದು ರೀಲ್ ಬರುತ್ತೆ ಅದನ್ನ ತಗೊಳ್ಳಿ ಅಂತ ಸಂದರ್ಭದಲ್ಲಿ, ಈ ಕೊರೋನಾ ಮಹಾಮಾರಿ ಆದ ತಕ್ಷಣ ಬಹಳಷ್ಟು ಜನರು ತಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಅಂತಾನೆ ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದಾರೆ ವಿತ್ ರಿಸ್ಪೆಕ್ಟ್ ಟು ತ್ರಿಫಲಾ ಆಗಿರಬಹುದು ಅಥವಾ ಇನ್ನಿತರ. ಈ ತ್ರಿಫಲಾ ವಿದೌಟ್ ವೈದ್ಯರ ಕನ್ಸಲ್ಟೇಷನ್ ತಗೋಬಹುದಾ?
1: ಸಾಮಾನ್ಯವಾಗಿ ಜನರು ತಗೋತಾರೆ ತ್ರಿಫಲಾ ತಗೋದಂತಂದ್ರೆ, ಅವರು ರಸಾಯನ ಅಂತ ಹೇಳಿ ತಗೋತಾರೆ. ಇಲ್ಲಾಂದ್ರೆ ನಮಗೆ ತಿಳಿದ ಮಟ್ಟಿಗೆ ಜಾಸ್ತಿ ಜನ ಅದನ್ನ ಕಾನ್ಸ್ಟಿಪೇಷನ್ ಅಂತ ಏನ್ ಹೇಳ್ತೀವಿ, ಮಲಬದ್ಧತೆ, ಅದಕ್ಕೆ ತಗೋಳ್ತಾರೆ. ಸೊ ಇನಿಷಿಯಲ್ ಅಂದ್ರೆ ಮೊದಲು ನೀವು ಯಾವಾಗ ತಗೋತೀರಿ ತ್ರಿಫಲಾವನ್ನು, ಅದು ಬೇದಿ ಅಂದ್ರೆ ನಿಮ್ಮ ಕಾನ್ಸ್ಟಿಪೇಷನ್ ಇತ್ತು ಮಲಬದ್ಧತೆ ಅಂತ ತೆಗಿತದೆ. ಬಟ್ ಶರೀರದಲ್ಲಿ ಆ ತರದ ಆದಂತಹ ಬೇರೆ ಗುಣಗಳಿರ್ತದೆ, ಅದು ಶರೀರದಲ್ಲಿ ರೂಕ್ಷತ ಹೆಚ್ಚಿಗೆ ಮಾಡ್ತದೆ, ಅಂದ್ರೆ ಶರೀರದಲ್ಲಿ ಡ್ರೈನೆಸ್ ಕೂಡ ಹೆಚ್ಚಿಗೆ ಮಾಡ್ತದೆ. ಸೊ ಹಂಗ ಏನಾಗ್ತದೆ, ನೀವು ಹೇಗೆ ದಿವಸಗಳು ಹೋಗ್ತದೆ ಅವಾಗ ನೀವು ತ್ರಿಫಲಾ ಒಂದು ಚಮಚೆ ತಗೋಲಿ ಮೇ ಬಿ ನೆಕ್ಸ್ಟ್ ಮಂತ್ ಟೂ ಸ್ಪೂನ್ ತಗೋಬೇಕಾಗ್ತದೆ. ಸೊ ನಿಮಗ ಪೇಷಂಟ್ಗೆ ಏನ ಅನಿಸ್ತದೆ, ನನಗೆ ಬೇದಿ ಆಗ್ತಾ ಇದೆ, ಕರೆಕ್ಟ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ, ಮೋಷನ್ ಸರಿ ಆಗ್ತಾ ಇದೆ, ಬಟ್ ಅದು ಶರೀರದಲ್ಲಿ ಮತ್ತೆ ಕಳ್ಳನ್ನು ಒಣಗಿಸಿಬಿಡುತ್ತದೆ. ಸೊ ಆ ಅಂತ ಒಂದು ಸಂದರ್ಭದಲ್ಲಿ ಒಂದ್ ಸಲ ಆಗಿರ್ಬೋದು, ಎರಡ್ ಸಲ ಆಗಿರ್ಬೋದು, ಅಂತ ಒಂದ್ ಸಂದರ್ಭದಲ್ಲಿ ನಾವು ತ್ರಿಫಲಾ ತಗೋಬಹುದು. ಆದ್ರೆ ಕಂಟಿನ್ಯೂಸ್ ತಗೋದು ಅಡ್ವೈಸಬಲ್ ಅಲ್ಲ. ಅವಾಗ ನೀವು ವೈದ್ಯರನ್ನ ಕೇಳಿ ತಗೊಂಡಾಗ ತ್ರಿಫಲಾ ಜಗದಲ್ಲಿ ಬೇರೆ ಔಷಧಿಗಳನ್ನು ಕೊಡಬಹುದು, ವಿಚ್ ಆರ್ ಮೋರ್ ಬೆಟರ್ ದೆನ್ ತ್ರಿಫಲಾ ಟು ಕೌಂಟರ್ ಯೋರ್ ಕಾನ್ಸ್ಟಿಪೇಷನ್ ಇರ್ಬೋದು, ಮಲಬದ್ಧತೆ ಇರ್ಬೋದು,
2: ಓವರ್ ಆಲ್ ಜನರಲ್ ಹೆಲ್ತ್ಗೆ ಅಂತಾನೂ ಕೆಲವೊಬ್ರು ತಗೋತಾರೆ.
1: ಹಾ, ಯಾಕಂದ್ರೆ ತ್ರಿಫಲಾ ಅಂತ ಹೇಳೋದು ಅದರಲ್ಲಿ ಬರುವಂತಹ ಮೂರು, ಅಳಲೆಕಾಯಿ ಇರ್ಬೋದು, ಬಿಬಿತಕ್ಕಿ ಅಂತ ಹೇಳ್ತೀವಿ, ಮತ್ತು ಆಮ್ಲಕ್ಕಿ ಅಂತ ಹೇಳ್ತೀವಿ, ಅಂದ್ರೆ ನೆಲ್ಲಿಕಾಯಿ. ಸೊ ಇವು ಮೂರೂ ಸಹ ನೀವು ಒಂದು ಈ ವೆಬ್ಸೈಟ್ ಅಂತ ಹೇಳಿದ್ರಿ, ಗೂಗಲ್ ದಲ್ಲಿ ಎಲ್ಲ ಹೋಗಿ ಹುಡುಕ್ಲಿಕ್ಕೆ ಹೋದ್ರೆ ನಿಮ್ಗೆ ಸಾಕಷ್ಟು ರಿಸರ್ಚ್ ಎಷ್ಟು ಸಿಗ್ತಾವ ಅಂತಂದ್ರೆ ಅದ್ರ ಮೇಲೆ ಅಡಾಪ್ಟೋಜೆನಿಕ್ ಆಕ್ಟ್ ಇರ್ಬೋದು ಅಂತ ಆಗಲೇ ಹೇಳಿದ್ನಿ. ಅದು ಶರೀರದಲ್ಲಿ ಹೋಗಿ ತನಗೆ ಏನ್ ಬೇಕು ಅದನ್ನ ಅಷ್ಟೇ ಕೆಲಸ ಮಾಡ್ತದೆ, ಎಕ್ಸ್ಟ್ರಾ ಮಾಡ್ಲಿಕ್ಕಿಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ಫ್ಲಮೇಷನ್, ಶರೀರದಲ್ಲಿ ಆಗುವಂತ ಒಳಗಿನ ಪೇಶಿಗಳಿರುವಂತಹ ಭಾವ ಇರ್ಬೋದು, ಸನ್ ಅಂದ್ರೆ ವಾಟ್ ವಿ ಕಾಲ್ ಫ್ರೀ ರೆಡಿಕಲ್ ಇಂಡ್ಯೂಸ್ಡ್ ಆಕ್ಸಿಡೇಷನ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ, ಸಾಕಷ್ಟು ರಿಸರ್ಚಸ್ ಆಗಿದೆ. ಸೊ ಇನ್ಫ್ಲಮೇಟರಿ ಮಾರ್ಕರ್, ಶರೀರದಲ್ಲಿ ಬಾವು ಉಂಟು ಮಾಡುವಂತಹ ಒಂದು ಕೆಮಿಕಲ್ಸ್ ಏನ್ ಅವನ್ನೆಲ್ಲ ಕಡಿಮೆ ಮಾಡಿ ಶರೀರದಲ್ಲಿ ಫ್ಯಾಟ್ ಆಗ್ಲಿಕ್ಕೆ ನೋಡಿ, ಫ್ಯಾಟ್ ಅಂದ್ರೆ ಒಬೆಸಿಟಿ ಆಗ್ಲಿಕ್ಕೆ ಕೊಡೋದಿಲ್ಲ, ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡ್ತದೆ, ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಓವರ್ ಆಲ್ ಇದನ್ನ ನೋಡೋ ಹೊಂಟಾಗಿದೆ ಯಾಕೆ ರಸಾಯನ ಅಂತ ಹೇಳಿದಾರ ಅಂತಂದ್ರೆ, ಈ ಟ್ಯಾಕ್ಸ್ ಆನ್ ಮಲ್ಟಿಪಲ್ ಆರ್ಗನ್ಸ್ ಅಂದ್ರೆ ಬೇರೆ ಬೇರೆ ಅಂಗಾಯಗಳ ಮೇಲೆ ಆತರದೊಂದು ಕೆಲಸ ತೋರಿಸಿ ಶರೀರದ ಸಾತ್ಮೆ ಅಥವಾ ಹೋಮೋಜಿನಿಸಿಟಿ ತರಲಿಕ್ಕೆ ಕೆಲಸ ಮಾಡ್ತದೆ. ದಟ್ ಇಸ್ ವೈ ಇಟ್ ಇಸ್. ಬಟ್ ಆಲ್ವೇಸ್ ಅಂದ್ರೆ ಯಾವಾಗಲೂ ವೈದ್ಯರನ್ನ ಕೇಳಿ ಎಷ್ಟು ದಿನ ತಗೋಬೇಕು, ಎಷ್ಟು ಪ್ರಮಾಣ ತಗೋಬೇಕು ಅನ್ನೋದು ಮುಖ್ಯ ಇರ್ತದೆ.
2: ಬಹಳ ಮುಖ್ಯ ಸರ್. ಇದು ಇತ್ತೀಚಿನ ದಿನಗಳಲ್ಲಿ ಅತಿ ಜಾಸ್ತಿ ಆಗ್ತಾ ಇದೆ, ಗೂಗಲ್ ಡಾಕ್ಟರ್ಸ್ ಆಗಿ ಬರ್ತಾ ಇದಾರೆ ಕೆಲವೊಬ್ರು, ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಈಗ ಆಹಾರ ಬಗ್ಗೆ ಖಂಡಿತ ಮಾತನಾಡಲೇಬೇಕು, ಇದ್ದವರಿಗೆ ಅಥವಾ ಬರದೇ ಇರೋಕೆ ಮಾತನಾಡೋಣ. ಕ್ಯಾನ್ಸರ್ ಇದ್ದವರಿಗೆ ಆಯುರ್ವೇದದಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇರುತ್ತೆ ಅದರ ಬಗ್ಗೆ?
1: ಆಯುರ್ವೇದದ್ದು ಒಂದು ಬ್ಯೂಟಿಫುಲ್ ಥಿಂಗ್ ಏನಂತಂದ್ರೆ, ಅವರು ಯಾವ ವ್ಯಾಧಿ ಹೇಳೋಕ್ಕಿಂತ ಮುಂಚೆ ಆಯುರ್ವೇದದಲ್ಲಿ ನಮಗೆ ಕಲಿಸಿದ್ದೇನಂತಂದ್ರೆ, ತ್ರಿಸ್ತಂಭ ಅಂತ ಹೇಳ್ತಾರೆ, ಆಹಾರ ನಿದ್ರಾ ಬ್ರಹ್ಮಚರ್ಯ ಅಂತೇಳಿ. ಅಂದ್ರೆ ಶರೀರವನ್ನು ಗಟ್ಟಿಟ್ಕೊಳ್ಳಿಕ್ಕೆ ಬೇಕಾದ ಮೂರು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಸೊ ನೀವು ಆಹಾರ ನೋಡ್ಲಿಕ್ಕೆ ಹೊಂಟಾಗ ಆಹಾರದಿಂದ ಏನಂತಾರೆ, ಪಂಚಮಹಾಭೂತ ಅಂತ ಹೇಳಿ ಬರ್ತದೆ. ಸೊ ದೊಡ್ಡ ಕಾನ್ಸೆಪ್ಟ್ ಆಗಿದೆ, ನಾಟ್ ಗೋಯಿಂಗ್ ಅಂದ್ರೆ ಅದರೊಳಗೆ ದೀರ್ಘ ಹೋಗೋದು ಬೇಡ. ಆದ್ರೆ ಆಹಾರ ಆಗೋದು ಪಂಚಮಹಾಭೂತ, ನಾವೇನು ಹೇಳ್ತೀವಿ, ಪೃಥ್ವಿ, ಆಪ್, ತೇಜ್, ವಾಯು, ಮಹಾಭೂತ. ಸೊ ಈ ಆಹಾರ ಆಗೋದು ಕೂಡ ಈ ಪಂಚಮಹಾಭೂತದಿಂದ ಯಾವಾಗ ಕೂಡಿ ಬರ್ತಾವೆ ಅವಾಗ ಆಹಾರ ಆಗ್ತದೆ. ಸೊ ಅಂದ್ರೆ ನಿಮ್ದು ಒಂದು ಕಾಳು ಇರ್ಬೋದು, ಒಂದು ಅಕ್ಕಿ ಇರ್ಬೋದು, ಜೋಳ, ಇವು ಬೇರೆ ಬೇರೆ ಕಾಂಬಿನೇಷನ್ಸ್ ಅಥವಾ ಅಲ್ಲೇ ಕೂಡ ಇವೆಲ್ಲ ಆಗ್ತದೆ. ಸೊ ಈ ಆಹಾರ ನಾವು ಯಾವಾಗ ತಿಂತೀವಿ ಅದು ಶರೀರನ ಪೋಷಣ ಮಾಡ್ತೈತಿ. ಸೊ ಆಯುರ್ವೇದದಲ್ಲಿ ನೀವು ಯಾವ ತರ ಆಹಾರ ತಿಂತೀರಿ ಅದೇ ರೀತಿ ನಿಮಗೆ ಅದು ಶರೀರಕ್ಕೆ ಪೋಷಣೆ ಕೊಡ್ತೈತಿ ಅಂತ ಹೇಳ್ತಾರೆ. ಸೊ ನೀವು ನೋಡಿರ್ಬೋದು ಯಾವಾಗ ನೀವು ಸ್ವಲ್ಪ ಖಾರ ತಿಂತೀರಿ, ಸೊ ನೀವು ಅಗ್ರೆಸಿವ್ ಇರ್ಬೋದು, ಯಾರು ಸ್ವಲ್ಪ ಸಪ್ಪು ಊಟ ಮಾಡ್ತಾರೆ ಅವ್ರದೇ ವಿಲ್ ಬಿ ಕಂಪ್ಯಾರಿಟಿವ್ಲಿ ಸಾಫ್ಟ್ ಪೀಪಲ್, ಇದು ನೋಡ್ಬೋದು ನೀವು. ಸೊ ಆಹಾರಗಿರುವ ಅದರಲ್ಲಿ ಬರೇ ಇವು ಪಂಚಮಹಾಭೂತ ಗುಣಗಳಂತಲ್ಲ, ಸತ್ವ ಆಹಾರದಲ್ಲಿರುವಂತಹ ಬೇರೆ ಗುಣಗಳಿರ್ತವೆ, ಸಾತ್ವಿಕ ಆಹಾರ ಇರ್ಬೋದು, ತಾಮಸಿಕ ಆಹಾರ ಇರ್ಬೋದು, ನೀವು ನೋಡ್ಬೋದು ಹೇಳ್ತಾರೆ ರಾಜಸಿಕ ಆಹಾರ. ಸೊ ಸಾತ್ವಿಕ ಆಹಾರ ಅಂತಂದ್ರೆ ಗಿಡ ಮೂಲಿಕೆಗಳನ್ನು ಬರೋದು, ತಾಮಸಿಕ ಗುಣ ಅಂದ್ರೆ ಮೀಟ್ಸ್ ಅಂದ್ರೆ ಮಸ್ ಮಾಂಸ ಅದು ತಿಂತಾರೆ. ಸೊ ಇವೆಲ್ಲ ಗುಣಗಳು ಕೂಡ ಬರ್ತಾವ ಅದರಲ್ಲಿ. ಸೊ ಅಂತ ಆಹಾರ ನಾವು ತಗೋತಾ ಇದ್ದಾಗೆ ಆ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗ್ತದೆ. ಸೊ ಹಿಂದಿನ ಕಾಲಮಾನಗಳಲ್ಲಿ ಯಾವ ಆಹಾರ ಯಾವಾಗ ತಗೋಬೇಕಂತಿರ್ತಿತ್ತು. ನಮ್ಮ ಇಂಡಿಯನ್ ಫುಡ್ ಲೈಫ್ ಸ್ಟೈಲ್ ಅಂದ್ರೆ ನಮ್ಮ ಭಾರತದ ಆಹಾರದ ಪದ್ಧತಿ ಇಷ್ಟು ಚೆನ್ನಾಗಿತ್ತು ಅಂತಂದ್ರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ನಿ, ಈ ಸಲನೂ ಕೂಡ ಹೇಳ್ತೀವಿ, ನಮ್ದು ಪ್ರತಿ ಸೀಸನ್ಗೆ ಆಹಾರ ಸ್ವಲ್ಪ ಬದಲಾಗ್ತದೆ ನೀವು ನೋಡ್ಬೋದು. ಆಮೇಲೆ ಶ್ರಾವಣ ಅಂತ ಹೇಳಿ ಬರ್ತೈತಿ, ಅವಾಗ ಸ್ವಲ್ಪ ಒಪ್ಪತ್ತದು ಹೇಳ್ತಾರೆ, ಅವಾಗ ಶರೀರದ ಅಗ್ನಿ ಸರಿ ಇರೋದಿಲ್ಲ, ಮೆಟಬಾಲಿಸಮ್ ಚಲೋ ಇರೋದಿಲ್ಲ, ಅವಾಗ ಅದಕ್ಕೆ ಒಪ್ಪತ್ತು ಮಾಡಕ್ಕೆ ಹೇಳಿದ್ರು. ಅದಾದ್ಮೇಲೆ ದೀಪಾವಳಿ ಬರ್ತದೆ, ಸೊ ಅವಾಗ ನಿಮಗೆ ಬಲ ಕಡಿಮೆ ಇರ್ತದೆ, ವೀಕ್ನೆಸ್ ಇರ್ತದೆ, ಯಾಕಂದ್ರೆ ನಿಮ್ದು ಒಪ್ಪತ್ತದು ಮಾಡಿರ್ತೀರಿ. ಸೊ ಅವಾಗ ನಿಮಗೆ ಅಲ್ಲಿ ದೀಪಾವಳಿಯಲ್ಲಿ ಸ್ವೀಟ್ಸ್ ಅದು ಮಾಡಿಕೊಡ್ತಾರೆ ನಾಗರ ಪಂಚಮಿಯಲ್ಲಿ, ಸೊ ದಟ್ ನೀವು ಹೆಲ್ತ್ ಇಂಪ್ರೂವ್ ಆಗಲ್ಲ ಅಂತ ಹೇಳಿ. ಸೊ ಅದೇ ರೀತಿ ನೀವು ಹೊಳ್ಳಿ ಮತ್ತು ಜನವರಿ ಫೆಬ್ರವರಿ ಬಂದಾಗ ಸಂಕ್ರಾಂತಿ ಮಾಡ್ತಾರೆ. ಅಲ್ಲಿ ಬಂದಾಗ ನಿಮ್ಮ ಶರೀರದಲ್ಲಿ ಆದಂತಹ ದೋಷಗಳನ್ನು ತೆಗಿಲಿಕ್ಕೆ ಸಜ್ಜಿ ರೊಟ್ಟಿ ಆಗಲಿ ಆಮೇಲೆ ಎಳ್ಳು ಹಿಂಡಿ ಆಗಲಿ ಅವನ್ನೆಲ್ಲ ಕೊಡ್ತೀವಿ. ಸೊ ಅದನ್ನು ತಿಂದ್ಕೊಳ್ಳೆ ನಿಮ್ಗೆ ಹೊಟ್ಟೆ ಜಾಡಿಸ್ತದೆ. ಸೊ ಅವಾಗ ಶರೀರದಲ್ಲಿ ಆದಂತಹ ದೋಷಗಳನ್ನ ನ್ಯಾಚುರಲಿ ಆಹಾರದಲ್ಲೇ ತೆಗಿಬೇಕಂತೇಳಿ ಇಷ್ಟು ಚಂದ ಆಹಾರಗಳನ್ನೆಲ್ಲ ಹೊಂದಿಸಿ ಹೋಗಿದ್ರು. ಆಮೇಲೆ ಪಡುಲ್ಕಾಯಿ ರೈನಿ ಸೀಸನ್ ಅಲ್ಲಿ ತಿನ್ಲಿಕ್ಕೆ ಶರೀರದಲ್ಲಿ ಇದ್ದಂತಹ ಪಿತ್ತ ತೆಗಿಲಿಕ್ಕೆ ಕೊಡ್ತಿದ್ರು. ಕಾಯಿಪಲ್ಲೆ ಬೇರೆ ಬೇರೆ ಕಾಯಿಪಲ್ಲೆ ಯಾವ ಸೀಸನ್ ಎಲ್ಲ ಹೊಂದಿಸಿ ಹೋಗಿದ್ರು. ಬಟ್ ಈಗಿನ ಜನಮಾನ ಏನಾಗಿದೆ, ನಾವು ಅದನ್ನ ಪಾಶ್ಚಾತ್ಯದ ಒಂದು ನೋಡ್ಕೊಂಡು ಅದನ್ನೇ ಯಾಕೆ ತಿನ್ಬೇಕು, ಇದನ್ನೇ ಯಾಕೆ ತಿನ್ಬೇಕು, ಅದೆಲ್ಲ ತಪ್ಪಂತ ಹೇಳ್ತಿರ್ತೀವಿ. ಬಟ್ ಇದೊಂದು ಆಸ್ಪೆಕ್ಟ್ ಆದ್ರೆ ಇನ್ನೊಂದು ಆಸ್ಪೆಕ್ಟ್ ಏನಿದೆ, ಹಿಂದಿನ ಕಾಲದಲ್ಲಿ ಎಲ್ಲ ಸಾವಯವ ಕೃಷಿ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ಸೊ ಇವಾಗ ನೀವು ಹಿಂದಿನ ಕಾಲದಲ್ಲಿ ಹೇಳಿದ್ದ ಲೈಫ್ ಸ್ಟೈಲ್ ಫಾಲೋ ಮಾಡ್ಲಿಕ್ಕೆ ಹೊಂಟ್ರು ಕೂಡ ಕ್ಯಾನ್ಸರ್ ಯಾಕೆ ಆಗ್ತದೆ ಅಂತ ಕೇಳುವ ಜನ ನನಗೆ ಸಿಕ್ಕಿದ್ದಾರೆ. ಈಗ ನೀವು ನಾ ನೋಡ್ಬೋದು ನಾಟ್

0: ಸೊ ಎಷ್ಟು ಆಗ್ತದೆ ಅಷ್ಟು ನಿಮ್ಮ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು 2x2 ಜಾಗ ಇರ್ಬೋದು ಅಥವಾ 4x4 ಜಾಗ ಇರ್ಬೋದು. ಸೊ ನಿಮ್ಮ ಅಟ್ಲೀಸ್ಟ್ ಮನೆಯಲ್ಲಿ ಬೆಳೆಯುವಂತಹ ಕೊತ್ತಂಬರಿ ಇರ್ಬೋದು, ಮೆಂತೆ ಪಲ್ಲೆ ಇರ್ಬೋದು, ಸೊ ಇಂತೂ ಕೂಡ ನಿಮ್ಗೆ ಮನೆಯಲ್ಲಿ ನೀವು ಮಾಡ್ಬೋದು. ಸೊ ಅಂಥವನ್ನ ಅಟ್ಲೀಸ್ಟ್ ಈ ರೀತಿ ಇರುವಂತಹ ಪಾಸಿಬಲ್ ಇರುವಂತಹ ಥಿಂಗ್ಸ್ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಗೊಂಡ್ರೆ, ಟೊಮ್ಯಾಟೊ ಇರ್ಬೋದು, ಯು ಕ್ಯಾನ್ ಪ್ಲಾಂಟ್ ಇಟ್ ಇನ್ ಅ ಪಾಟ್, ದೆನ್ ಯು ಕ್ಯಾನ್ ಟೊಮ್ಯಾಟೊ ತಗೋಬಹುದು. ಸೊ ಇಂಥವೆಲ್ಲ ಮಾಡ್ಕೊಂಡು ಹೊರಟ್ರೆ ಯು ಕ್ಯಾನ್ ಬಿ ಮೋರ್ ನಿಯರ್ ಟುವರ್ಡ್ಸ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನಾನು. ಮತ್ತೆ ಇನ್ನೊಂದು ಬಂದದ್ದು ನಿದ್ರ. ಸೊ ಆಯುರ್ವೇದದಲ್ಲಿ ಹೇಳ್ತಾರೋ ನಿದ್ರಾ ಇತಮ್ ಸುಖಂ ದುಃಖಂ ಅಂತ ಈ ತರ ಹೇಳ್ತಾರೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಿಮಗೆ ತಿಳ್ಕೊಬೇಕಂತ ನಾನು ಹೇಳ್ಬೋದು ಏನಂದ್ರೆ, ದ ರಿಸರ್ಚಸ್ ವೆದರ್ ಅಂದ್ರೆ ರಿಸರ್ಚಸ್ ಆಯುರ್ವೇದದಲ್ಲಿ ನಿದ್ರಾ ಮಾಡ್ಲಿಕ್ಕೆ, ನಿದ್ರಾ ಮಾಡಿ ನಿದ್ರಾ ಹೇಗಿರಬೇಕು ಅದರಿಂದ ಕ್ಯಾನ್ಸರ್ ಆಗ್ತದೆ ಅಂತ ಹೇಳಿ ಸಾಕಷ್ಟು ರಿಸರ್ಚಸ್ ಇದೆ. ಬಟ್ ಒಂದು ನಿಮಗೆ ಸಿಂಪಲ್ ಎಕ್ಸಾಂಪಲ್ ನ ಕೊಡ್ಬೋದು ಅಂತಂದ್ರೆ, ಆಯುರ್ವೇದದಲ್ಲಿ ನಿದ್ರಾ ಅಂದ್ರೆ ನಿದ್ದೆ ಸರಿ ಆಗ್ಲಿಲ್ಲ ಅಂದ್ರೆ ಕ್ಲೀಬತ ಅಂತ ಹೇಳ್ತಾರೆ. ಕ್ಲೀಬತ ಅಂತಂತಂದ್ರೆ ಇಂಪಾರ್ಟೆನ್ಸ್ ಅನ್ಕೋಬಹುದು ಅಥವಾ ಮಕ್ಕಳಾಗ್ಲೇ. ಸೊ ನೀವು ಕಂಪೇರ್ ಮಾಡಿ 10 ವರ್ಷದಿಂದ ಇರುವಂತಹ ಇನ್ಫರ್ಟಿಲಿಟಿ ಸೆಂಟರ್ಸ್ ಈಗಿರುವ ಇನ್ಫರ್ಟಿಲಿಟಿ ಸೆಂಟರ್ ಅದೇ ಆರ್ ರೈಸಿಂಗ್. ವೈ ಇನ್ಫರ್ಟಿಲಿಟಿ ಇಸ್ ರೈಸಿಂಗ್ ಅಂತಂದ್ರೆ, ದೇ ವಿಲ್ ಟೆಲ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಕಡಿಮೆ ಇದೆ, ಆದಿದೆ. ಸಿ ವಿ ಆರ್ ಇನ್ ಅ ವರ್ಲ್ಡ್ ವೇರ್ ದೇ ಸೇ ಫುಡ್ ಇನ್ಸೆಕ್ಯೂರಿಟಿ ಇಲ್ಲ ನಮಗೆ, ರೈಟ್? ಫುಡ್ ರಗಡಿದೆ ತಿನ್ಲಿಕ್ಕೆ. ಬಟ್ ವೈ ಸ್ಟಿಲ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಇನ್ಫರ್ಟಿಲಿಟಿ ಅಂತಂದ್ರೆ, ದಟ್ ಇಸ್ ಬಿಕಾಸ್ ಆಫ್ ಸ್ಲೀಪ್,
1: ನಿದ್ರಾಹೀನತೆ.
0: ನಿದ್ರಾಹೀನತೆಯಿಂದ ಕ್ಲೀಬತ ಅಂತ ಆಯುರ್ವೇದದಲ್ಲಿ ಎಷ್ಟು ಚೆನ್ನಾಗಿ ಹೇಳೋಗಿದ್ದಾರೆ. ದಟ್ ಮೇ ಬಿ ದ ರೀಸನ್. ಸೊ ವೆನ್ ದೇ ಹ್ಯಾವ್ ಟೋಲ್ಡ್ ಇನ್ ಇಷ್ಟು ಸಣ್ಣ ಒಂದು ಸಣ್ಣ ಅಕ್ಷರದಲ್ಲಿ ನಿದ್ರಾ ಕ್ಲೀಬತೆ ಕಾಸ್ ಮಾಡ್ತೈತೆ ಅಂದಾಗ, ಸುಖಂ ದುಃಖಂ ಆರೋಗ್ಯಂ ಬಲಾಬಲಂ ಅಂತ ಹೇಳಿದ್ರೆ, ಆರೋಗ್ಯಂ ಅನಾರೋಗ್ಯಂ ಅಂತ ಹೇಳಿ, ಅನಾರೋಗ್ಯ ಅಂತಂದ್ರೆ ಸೊ ಶರೀರದಲ್ಲಿ ನೀವು ನೋಡಬಹುದು ನಿದ್ರಾ ಆಗ್ಲಿಕ್ಕಂದ್ರೆ ಶರೀರದಲ್ಲಿ ಸಣ್ಣಗೆ ಬಾವು ಬರ್ತಾ ಹೋಗ್ತದೆ, ಇಮ್ಯುನಿಟಿ ವ್ಯಾಧಿ ಕ್ಷಮತ್ವ ಕಡಿಮೆ ಆಗ್ತದೆ, ವ್ಯಾಧಿ ಕ್ಷಮತ್ವ ಕಡಿಮೆ ಆಗ್ತದೆ, ನಿದ್ದೆಯಿಂದ ವ್ಯಾಧಿ ಕ್ಷಮತ್ವ ಕಡಿಮೆ ಆಗ್ತದೆ, ನೀವು ಉನ್ನೋ ಆಹಾರದಿಂದ ಶರೀರದಲ್ಲಿ. ಈಗ ನೋಡಬಹುದು ನೀವು ಈಗ ಔಷಧಿ ಹಾಕ್ತೀರಿ ನೀವು ಗಿಡಕ್ಕೆ, ಮೆಂತೆ ಪಲ್ಲೆ ಇರಲಿ, ಕೊತ್ತಂಬರಿ ಇರಲಿ, ನೀವು ಔಷಧಿ ಹೊಡೆದು 2-3 ದಿನಕ್ಕೆ ಅದಿಷ್ಟು ದೊಡ್ಡ ಗಿಡ ದೊಡ್ಡದಾಗಿ ಬಂದ್ಬಿಡ್ತದೆ. ಸೊ ಅದೇ ರೀತಿಯಾದ ನಮ್ಮ ಶರೀರದಲ್ಲೂ ಕೂಡ ಯಾವುದೋ ಒಂದು ಧಾತು ಮೇಲೆ ಪರಿಣಾಮ ಮಾಡಿ ಯಾವುದೋ ಒಂದು ಧಾತುಗಳನ್ನು ವಿಕೃತವಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಅದೇ ಗಂಟು ರೂಪದಲ್ಲಿ ಬರ್ಬೋದು, ಅದೇ ಕ್ಯಾನ್ಸರ್ ರೂಪದಲ್ಲಿ ಬರ್ಬೋದು. ಸೊ ಇದು ನಮ್ಮ ಜನ ತಿಳ್ಕೊಳಿಕ್ಬೇಕು, ನಮ್ಮ ಹಿಂದಿನ ಶಾಸ್ತ್ರದಲ್ಲಿ ಏನು ಹೇಳೋಗಿದ್ದಾರೆ, ದೇ ಆರ್ ವೆರಿ ಟ್ರೂ. ಸೊ ವಿ ಮೇ ಲುಕ್ ಸಮ್ ಟೈಮ್ಸ್ ಅಂದ್ರೆ ನಮ್ಗೆ ಅನಿಸ್ಬೋದು ಅಂದ್ರೆ ಮೂಢನಂಬಿಕೆ ಅನಿಸ್ಬೋದು ಏನೋ ಅನ್ಬೋದು, ಅದು ನಮಗೆ ತಿಳಿಲಿಕ್ಕಂದ್ರೆ ಅದನ್ನ ನಾವು ಮೂಢನಂಬಿಕೆ ಅನ್ನಬಾರ್ದು, ಅದು ನಮಗೆ ತಿಳಿದಿಲ್ಲ ಅಂತ ತಿಳ್ಕೊಬೇಕು ಹೊರತಾಗಿ ಅದಕ್ಕೆ ಮೂಢನಂಬಿಕೆ ಅನ್ನಬಾರ್ದ್ರಿ. ಸೊ ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಅಂಡ್ ಇಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗುತ್ತೆ ಜೀವನ ಶೈಲಿಯನ್ನ ಮೇಂಟೈನ್ ಮಾಡ್ಕೊಳ್ಳೋದು. ಈ ಚಿಕಿತ್ಸೆ ಕ್ಯಾನ್ಸರ್ಗೆ ತಮ್ಮ ಅಂದ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರದಲ್ಲಿ ಇರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಮ್ KLE ಅಲ್ಲಿ ನಾವು ಕ್ಯಾನ್ಸರ್ ಓಪಿಡಿ ಸ್ಟಾರ್ಟ್ ಮಾಡಿದ್ದು 2014. ಸೊ ನನ್ನೊಂದು ಸಣ್ಣ ಅನುಭವ ನಾನು ಹೇಳ್ಬೋದು ಅಂತಂದ್ರೆ, ನಮ್ಮ ಗುರುಗಳಾದಂತ ಡಾಕ್ಟರ್ BS ಪ್ರಸಾದ್ ಸರ್ ಅವ್ರನ್ನ ನೆನೆಸ್ಬೇಕು. ಯಾಕಂದ್ರೆ ನಾನು ಬಂದದ್ದು ಆಯುರ್ವೇದದ ವಿಷಯ ಚಿಕಿತ್ಸಾ ಒಂದು ಶಾಸ್ತ್ರದಿಂದ. ಸೊ ಅವ್ರು ನಮಗೆ ಅವಾಗ ಹೇಳಿದ್ದು ಕ್ಯಾನ್ಸರ್ದಲ್ಲಿ ಆಯುರ್ವೇದ ಕಡಿಮೆ ಇದೆ, ಸೊ ಯು ಹ್ಯಾವ್ ಟು ಸ್ಟಾರ್ಟೆಡ್ ಡೂಯಿಂಗ್ ಅಂತ. ನಾನು ಅವಾಗ ರಿಜೆಕ್ಟ್ ಅಂದ್ರೆ ನನಗೆ ಕಲ್ತಿರ್ಲಿಲ್ಲ. ಸೊ ನಾನಂದೇ ಸರ್ ಕ್ಯಾನ್ಸರ್ ಬಹಳ ಟಫ್ ಆಗ್ತದೆ, ಇವೆಲ್ಲ ಬ್ಯಾಡ ಸರ್ ನಮಗೆ, ವಿ ಆರ್ ಹ್ಯಾಪಿ ವಿತ್ ಸ್ಕಿನ್ ಅಂತೇಳಿ. ಸೊ ಅವಾಗ ನಮಗೆ ಅವ್ರು ಬೈದು, ಇಲ್ಲ ನೀವು ಸ್ಟಾರ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ನಿಮಗೆ ಒಂದು ಫ್ಯೂಚರ್ ಕಡಿಮೆ ಇರ್ತದೆ ಅಂತ ಹೇಳಿದ್ರು. ಸೊ ಅವಾಗ ಅವ್ರ ದೂರದೃಷ್ಟಿ ಅದು. ಸೊ 2016 ನಾವು ಈ ಅಭಯ ಕ್ಯಾನ್ಸರ್ ಕೇರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗ ನಮಗೆ ಆಯುರ್ವೇದ ಓಪಿಡಿಯಲ್ಲಿ ವಾರದಲ್ಲಿ 1 ಪೇಷಂಟ್ ಅಥವಾ 2 ಪೇಷಂಟ್, ತಿಂಗಳಲ್ಲಿ 5-6 ಪೇಷಂಟ್ ಬಂದ್ರೆ ಜಾಸ್ತಿ ಆಗ್ತಾ ಇರ್ತದೆ. ಸೊ ನಾವು ಇನ್ನೂ ಅಷ್ಟು ಅದರಲ್ಲಿ ನುರಿತವಾಗಿರಲಿಲ್ಲ. ಸೊ ಆಮೇಲೆ 2017-18 ನಮಗೆ ಪುಣೆಯಲ್ಲಿ ಇರುವಂತಹ ಡಾಕ್ಟರ್ ಯೋಗೇಶ್ ಬಂಡಾಳೆ ಅಂತ ಸರ್ ಇದ್ದಾರೆ. ಸೊ ಅವ್ರು ನಮ್ಮ ಇನ್ನೊಬ್ರು ಗುರು. ನಾವೇನ್ ಹೇಳ್ಬೋದು, ಯಾರಿಂದ ನಾನು ಕ್ಯಾನ್ಸರ್ ಕಲಿತೆ ಅಂತ ಹೇಳಿ, ಆಯುರ್ವೇದ ಅವ್ರದ್ದು ಒಂದು 25 ವರ್ಷದ ಅನುಭವ ಇದೆ. ಸೊ ಅವ್ರ ಹತ್ರ ನಾವು 2 ವರ್ಷ ಟ್ರೈನಿಂಗ್ ತಗೊಂಡು ಮತ್ತೆ ಇಲ್ಲಿ ಅದನ್ನೇ ರೆಪ್ಲಿಕೇಟ್ ಮಾಡಿದಾಗ, ಸೊ 2016-17 ಏನು ನಮ್ಮ KLE ಆಯುರ್ವೇದ ಕಂಕನವಾಡಿ ಕಾಲೇಜಲ್ಲಿ ನಮ್ದು ಕ್ಯಾನ್ಸರ್ ಓಪಿಡಿ ಸ್ಟಾರ್ಟ್ ಆಗಿದೆ. ಇವತ್ತಿನ ದಿವಸೆಲ್ಲ ನೋಡ್ಬೇಕಿತ್ತಿರಿ, ಡೈಲಿ 2-3 ಪೇಷಂಟ್ಸ್ ನಮಗೆ ನ್ಯೂ ಕೇಶ್ ಪೇಷಂಟ್ಸ್ ಬರ್ತವೆ ಕ್ಯಾನ್ಸರ್ದು ವೀಕ್. ಆಮೇಲೆ 1-2 ಫಾಲೋಅಪ್ಸ್ ಇರ್ತದೆ. ಆಮೇಲೆ ಯಾವುದೇ ಒಂದು ಗಿವನ್ ಟೈಮ್ದಲ್ಲಿ 2-3 ಪೇಷಂಟ್ಸ್ IPD ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, Stage 3, Stage 4. ಸೊ ಸಾಕಷ್ಟು ಪೇಷಂಟ್ಗಳು ಎಲ್ಲಿ ಅವ್ರಿಗೆ ಕೆಮೊಥೆರಪಿ ರೇಡಿಯೇಷನ್ ಥೆರಪಿದಿಂದ ಜೀವನದ ಗುಣಮಟ್ಟ ಆಗಲಿ ದರ್ಜೆ ಆಗಲಿ ಕಡಿಮೆ ಆಗಿ ಅವ್ರಿಗೆ ಇನ್ನೊಂದು 2-3 ತಿಂಗಳು ಅಂತ ಹೇಳಿ ಟೈಮ್ ಕೊಟ್ಟಾಗ, ಅಂಥ ಪೇಷಂಟ್ಗಳು ಕೂಡ 1 ವರ್ಷ 2 ವರ್ಷ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಮಾಡಿದ್ದಿರೋದಾಗಲಿ. ಸೊ ಈ ಥರ ನಾನಾ ಪೇಷಂಟ್ಸ್ಗಳು ಇರ್ತದೆ. ಸೊ ನಮ್ಮಲ್ಲಿ ಮತ್ತೆ ಬರುವಂಥ ಪೇಷಂಟ್ಗಳು ಅಂತಂದರೆ ಜಾಸ್ತಿ ಬರೋದು ನಾನ್ ಹಾಡ್ಗಿನ್ಸ್ ಲಿಂಫೋಮಾ ಅಂತ ಹೇಳ್ತೀವಿ, ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇಸೋಫೇಗಸ್ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಕಳ್ಳಿನ ಕ್ಯಾನ್ಸರ್ ಜಾಸ್ತಿ ಇರ್ತದೆ. ಸೊ ಈ ರೀತಿ ಕ್ಯಾನ್ಸರ್ಸ್ ಜಾಸ್ತಿ ಬರ್ತಾ ಇದೆ ನಮ್ಮ KLE ಕಂಕನವಾಡಿ ಆಯುರ್ವೇದ. ಮತ್ತು ಇದು ಎಲ್ಲ ಪೇಷಂಟ್ಗೂ ಕೂಡ ನಾವು ಪಂಚಕರ್ಮ ಅವರ ಶರೀರದ ಬಲಾಬಲವನ್ನು ನೋಡಿಕೊಂಡು ಮಾಡ್ತೀವಿ. ಮತ್ತು ಅದರಲ್ಲಿ ನಾವು ಹೇಳಿದ್ವಿ ಅಂದರೆ ಡಿಫ್ರೆಂಟ್ ಬಸ್ತಿಗಳನ್ನು ಹೇಳ್ತೀವಿ, ಹಾಲಿನಂತಹ ಹಾಲಿನ ಜೊತೆಗೆ ಪ್ರಿಪೇರ್ ಮಾಡಿದಂತಹ ಮೆಡಿಸಿನ್ಸ್ ಇರ್ಬೋದು, ಬಸ್ತಿಗಳಿರ್ಬೋದು, ಮಾಂಸರಸಗಳಿರ್ಬೋದು. ಸೊ ಇವನ್ನೆಲ್ಲ ಆಯುರ್ವೇದದಲ್ಲಿ ಏನು ಕ್ಲಾಸಿಕಲಿ ಹೇಳಿದ್ದಾರೆ ಅವನ್ನೆಲ್ಲ ನಾವು ಅದೇ ರೀತಿ ಪ್ರಯತ್ನ ಮಾಡುವಾಗ ನಮಗೆ ಬಹಳ ಚಲೋ ರಿಸಲ್ಟ್ಸ್ ಬಂದಿದ್ದಾವೆ.
1: ಉತ್ತಮ ಸರ್.
0: ಮತ್ತು ನಮಗೆ ಒಂದು ಅಡ್ವಾಂಟೇಜ್ ಅಂತಂದರೆ, ಯಾವ ಪೇಷಂಟ್ ಹೋಗ್ತದೆ ಮತ್ತು ಒಂದು 2-3 ಪೇಷಂಟ್ ಕಳಿಸ್ಕೊಡ್ತದೆ. ಸೊ ದಟ್ ಇಂಡಿಕೇಟ್ಸ್ ದಟ್ KLE ಕಂಕನವಾಡಿ ಆಯುರ್ವೇದ ಕಾಲೇಜ್ ಇಸ್ ಡೂಯಿಂಗ್, ಬಿಕಾಸ್ ವಿ ಗೆಟ್ ಪೇಷಂಟ್ ನಮಗೆ ದಿಲ್ಲಿ ಆಗಲಿ, ಗೋವಾ ಆಗಲಿ, ಆಂಧ್ರ ಆಗಲಿ, ವಿಶಾಖಪಟ್ಟಣಂ ಆಗಲಿ, ಕೇರಳ ಆಗಲಿ, ಅಲ್ಲಿಂದ ಕೂಡ ಸದ್ಯಕ್ಕೆ ಪೇಷಂಟ್ ಇಲ್ಲಿ ಬರ್ತಾರೆ.
1: ವಂಡರ್ಫುಲ್ ಸರ್. ಅಂತಹ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಕ್ಯಾನ್ಸರ್ ಅನ್ನು ಗುಣಪಡಿಸಬಹುದಾ? ವೆರಿ ಇಂಪಾರ್ಟೆಂಟ್ ಕ್ವೆಶನ್.
0: ನೀವು ಕೇಳೋ ಪ್ರಶ್ನೆ ಬಹಳ ಏನಂತ ಹೇಳ್ತೀವಿ, ಟಫ್ ಕ್ವಶನ್. ಯಾಕಂದ್ರೆ ಈವನ್ ಮಾಡರ್ನ್ ಸೈನ್ಸ್ ಅಂಡರ್ಸ್ಟ್ಯಾಂಡ್ಸ್ ದಟ್ ದ ಕ್ಯಾನ್ಸರ್ ಇಸ್ ಮ್ಯಾನೇಜಬಲ್.
1: ಸಾಮಾನ್ಯವಾಗಿ ಎಲ್ಲಾ ತರದ ಚಿಕಿತ್ಸೆಯನ್ನ ತಗೊಂಡು ಫೈನಲಿ ರಿಸಾರ್ಟ್ ಮಾಡ್ತಾರೆ ವೈದ್ಯರಾದ ನೀವು ಅದನ್ನ ಎಸ್ ಅನ್ಬಹುದು.

0: ಸೊ ಟ್ರೀಟಬಲ್ ಅಂತ ನಾನು ಹೇಳಲಿಕ್ಕಿಲ್ಲ, ಬಿಕಾಸ್ ದಟ್ ಬಿಕಮ್ಸ್ ವೆರಿ ಹೆವಿ ವರ್ಡ್, ಅಂದರೆ ಅದು ಒಂಥರ ಇದಾಗ್ಬಿಡ್ತದೆ, ಮೋಸ ಮಾಡೋಕ್ಕಾಗ್ತದೆ ಸಮಾಜಕ್ಕೆ. ಟ್ರೀಟಬಲ್ ಅಂತಲ್ಲ ಬಟ್ ಮ್ಯಾನೇಜಬಲ್ ಇದೆ. ಹಾ, ನಮ್ಮ ಕಡೆ ಕೂಡ ನನ್ನ ಅನುಭವದಲ್ಲಿ ಒಂದು 7-8 ಪೇಷಂಟ್ಸ್ ಯಾರಿಗೆ ಇತ್ತು ಮತ್ತು ಆಯುರ್ವೇದ ಔಷಧಿ ತೊಗೊಂಡ 4-5 ವರ್ಷ ಅದೇ ಆರ್ ಕಂಪ್ಯಾರಿಟಿವ್ಲಿ ಸೇಫ್ ನಾವು, ಅಂದರೆ ಈಗ ಪೆಟ್ ಸ್ಕ್ಯಾನ್ ಆಗಲಿ ಇದಾಗಲಿ ಎಲ್ಲ ಕ್ಲಿಯರ್ ಆಗಿ ಬಂದದ್ದು ಕೂಡ ಉಂಟು. ಸೊ ಟ್ರೀಟ್ ಆಗಿದೆ. ಸೊ ಬಟ್ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಅಂದರೆ ಕ್ಲೇಮ್ ಮಾಡಿ ಅಥವಾ ಹೇಳಲಿಕ್ಕೆ ಇವ್ರು ಆರಾಮಾಗ್ತದೆ. ಯಾಕಂತಂದರೆ ನಮ್ಮ ಆಯುರ್ವೇದದಲ್ಲಿ ಇನ್ನೊಂದು ಥರದ ಸೌಂದರ್ಯ ಏನಂತಂದರೆ ಪ್ರತ್ಯೇಕ ಪುರುಷಂ ಅಂತ ಹೇಳ್ತಾರೆ. ಸೊ ಆ ಪೇಷಂಟ್ ರೋಗಿಯ ಶರೀರ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಆ ಪೇಷಂಟ್ ಹೊರಗೆ ಬರ್ತದ ಇಲ್ಲ ಅದರಿಂದ ಅಂತೇಳಿ. ಸೊ ಇವು ಕೂಡ ಕೌಂಟ್ ಆಗ್ತದೆ. ಬಟ್ ವಿ ಕ್ಯಾನ್ ಮ್ಯಾನೇಜ್ ಕಂಪ್ಯಾರಿಟಿವ್ಲಿ ಬೆಟರ್ ಫಾರ್ ಕ್ವಾಲಿಟಿ ಆಫ್ ಲೈಫ್. ಸೊ ದಟ್ ಇಸ್ ಫಾರ್ ಶೋರ್.
1: ಸ್ನೇಹಿತರೆ, ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದದ ಚಿಕಿತ್ಸೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನೀವು?
0: ಮೇನ್ ನಾನು ಅದೇ ಹೇಳಿದೆ, ಆಹಾರ ನಿದ್ರಾ ದಿನಚರಿ ಅಂತ ಏನು ಹೇಳಿದ್ನಲ್ಲ, ನಾವು ಇತ್ತೀನ ನೋಡಬಹುದು ಇತ್ತೀಚಿನ ದಿವಸಗಳಲ್ಲಿ. ವಿ ಶುಡ್ ಟೇಕ್ ಅ ಸ್ಟ್ರಾಂಗ್ ಮೆಸೇಜ್ ಟು ಯೂತ್ ರಾದರ್ ದೆನ್ ವಾಟ್ ವಿ ಕಾಲ್ ಈಗ ನಮ್ಮ ಏಜ್ ದವರು ಆಗಲಿ. ಸೊ ಫಾರ್ ಆರ್ ಏಜ್ ಅಟ್ ಲೀಸ್ಟ್ ಅಪ್ ಟಿಲ್ ಆರ್ ಚೈಲ್ಡ್ಹುಡ್ ಪಾಸ್ಟ್ ನಮಗೆ ಒಂದು ಚಲೋ ಆಹಾರ
1: ಆಗಲಿ.
0: ಸೊ ಡಿಸಿಪ್ಲಿನ್ ಲೈಫ್ ನಮ್ಮ ಪೇರೆಂಟ್ಸ್ ಅವಾಗ ಬೈತಾ ಇದ್ರು, ಗ್ರ್ಯಾಂಡ್ ಪೇರೆಂಟ್ಸ್ ಅವರ್ ಮೆಂಟ್ರಿಂಗ್ ಫಾರ್ ಅಸ್ ಲೈಕ್ ಇವನ್ ಇಫ್ ಆ ಥರ ಇತ್ತು. ಬಟ್ ಈಗಿನ ದಿನಮಾನಗಳಲ್ಲಿ ನಾವು ನೋಡ್ಬೋದು ದ ಫ್ಯಾಮಿಲೀಸ್ ಆರ್ ಗೆಟಿಂಗ್ ನ್ಯೂಕ್ಲಿಯರ್, ಅಂದರೆ ತಂದೆ ತಾಯಿ ಮಕ್ಕಳು ಅಷ್ಟೇ ಇರ್ತಾರೆ. ಸೊ ಆ ರೀತಿ ನಾವು ನೋಡ್ಲಿಕ್ಕೆ ಹೋದಾಗ ಅವ್ರಿಗೆ ಮೆಂಟ್ರಿಂಗ್ ಸಿಗೋದಿಲ್ಲ. ಆಮೇಲೆ ಆಹಾರದಲ್ಲಿ ನಾನು ನಿಮ್ಗೆ ಹೇಳಿದ್ನೆ ಎಲ್ಲ ದಟ್ ಇಸ್ ಗೆಟಿಂಗ್ ಬ್ಯಾಡ್. ಸೊ ಐ ರಿಕ್ವೆಸ್ಟ್ ಇಸ್ ಲೈಕ್ ಯು ನೋ ಟ್ರೈ ಟು ಫಾಲೋ ಡಿಸಿಪ್ಲಿನ್ ಲೈಫ್, ಲೈಕ್ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಏನು ಹೇಳ್ತಾರೆ. ಸೊ ಅದನ್ನ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯಾಕ್ಟರ್ ವೇರ್ ನಾವು ಬಹಳಷ್ಟು ಡಿಸೀಸ್ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ಈಗೆಲ್ಲ ಜಿಮ್ ಫ್ಯಾಷನ್ ಅಂತ ಬರ್ತಾ ಇದೆ, ಪ್ರೋಟೀನ್ಸ್ ತಗೋತಾರೆ ಅದು ತಗೋತಿರ್ತಾರೆ. ನಮ್ಮ ಆಯುರ್ವೇದದಲ್ಲಿ ಯೋಗಕ್ಕೂ ಒಂದು ಭಾಗ ಇದೆ ವ್ಯಾಯಾಮ. ಸೊ ಎಷ್ಟು ವ್ಯಾಯಾಮ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ವ್ಯಾಯಾಮ ಯಾವ ಸೀಸನ್ ದಲ್ಲಿ ಎಷ್ಟು ಮಾಡ್ಬೇಕು, ಸಮರ್ ಸೀಸನ್ ದಲ್ಲಿ ಕಡಿಮೆ, ವಿಂಟರ್ ಸೀಸನ್ ದಲ್ಲಿ ಜಾಸ್ತಿ. ಆಮೇಲೆ ಶರೀರ ನಮ್ಮ ಶಿರೋ ಭಾಗದಲ್ಲಿ ಸ್ವಲ್ಪ ಸ್ವೆಟ್ಟಿಂಗ್ ಬಂದ್ರೆ ನಮ್ದು ಅರ್ಧ ವ್ಯಾಯಾಮ ಅಂತ ಹೇಳ್ತೀವಿ, ಅಂದ್ರೆ ಶರೀರದ ಅರ್ಧ ಬಲ. ನಮ್ಮ ಶಿರ ಸ್ಥಾನದ ಅಂದ್ರೆ ನಮ್ಮ ಹನೆ ಮೇಲಾಗಲಿ ಮೈ ಮೇಲಾಗಲಿ ಚೆಸ್ಟ್ ಭಾಗದಲ್ಲಿ ಸ್ವೆಟ್ಟಿಂಗ್ ಬಂದ್ರೆ ದಟ್ ಇಸ್ ಇಟ್ ಲೈಕ್ ದಟ್ ಮಚ್ ಆಫ್ ಎಕ್ಸಸೈಸ್ ಫಾರ್ ಯು ಫಾರ್ ಯುವರ್ ನಾರ್ಮಲ್ ಆಕ್ಟಿವಿಟೀಸ್ ಜಾಸ್ತಿ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಈ ರೀತಿ ನಮ್ದು ಆಯುರ್ವೇದ ಹಿಂದಿನ ಕಾಲದಲ್ಲಿ ಏನ್ ಹೇಳಿದ್ರು ಇವನ್ನೆಲ್ಲ ಫಾಲೋ ಮಾಡಿದ್ಬಿಟ್ರೆ, ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಜಿಮ್ ಮಸಲ್ ಬಲ್ಕ್ ಹೆಲ್ಪ್ ಬಿಲ್ಡ್ ದಟ್ ಇಸ್ ನಾಟ್ ಅ ಫ್ಯಾಕ್ಟ್. ಸೊ ನೀವು ಯೋಗ ಮಾಡಿದ್ರೆ ಯುವರ್ ಮಸಲ್ ಟೋನ್ ವಿಲ್ ಬಿ ಗುಡ್ ಅಂಡ್ ಇಟ್ಸ್ ಟೆನ್ಸಿಲಿಟಿ ವಿಲ್ ಬಿ ವೆರಿ ಗುಡ್, ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ. ಸೊ ಟ್ರೈ ಟು ಅಡಾಪ್ಟ್ ದ ವಾಟ್ ಇಂಡಿಯನ್ ಏನ್ ಯೋಗ ಇದೆ. ಸೊ ದಟ್ ಇಸ್ ವೆರಿ ಗುಡ್ ವಾಟ್ ಐ ಫೀಲ್. ದೆನ್ ಫಾಲೋಯಿಂಗ್ ನಾವು ಪಾಶ್ಚಾತ್ಯದ ಪ್ರೋಟೀನ್ಸ್ ತಗೊಂಡು ಮಸಲ್ ಬಲ್ಕ್ ಇಂಪ್ರೂವ್ ಮಾಡ್ತೀವಿ, ಹೆವಿ ಜಿಮ್ ಮಾಡ್ತೀವಿ, ಕಾರ್ಡಿಯೋ ಆದಿ ನೋ ಐ ಮೀನ್ ಬಹಳ ಜನ ನನಗೆ ಬೈಬೋದು ಕೂಡ, ಅಂದ್ರೆ ಈ ಡಾಕ್ಟರ್ ಒಬ್ರು ಹಿಂಗ್ಯಾಕೆ ಹೇಳ್ತಾರೆ, ಮಾಡರ್ನ್ ಸೈನ್ಸಸ್ ಹೇಳಿದಾವೆ ಡೈಲಿ ವೇಟ್ ಲಿಫ್ಟಿಂಗ್. ಅನ್ನೂ ಇಲ್ಲ, ಆ ರೀತಿ ಏನೂ ಹೇಳಿಲ್ಲ. ಆ ರೀತಿ ಇದ್ರೆ ಹಿಂದಿನ ಕಾಲದಲ್ಲಿ ಕುಸ್ತಿ ಆಡ್ತಾ ಇದ್ರು, ಮಲ್ಕಂ ಮಾಡ್ತಾ ಇದ್ರು, ಅದ್ರದ ಅದೇ ಒಂದು ರೂಲ್ಸ್ ಇರ್ತಿದ್ವಿ, ಯಾರು ಮಾಡ್ಬೇಕು ಎಲ್ಲರೂ ಮಾಡ್ತಿರ್ಲಿಲ್ಲ ಅವಾಗ, ಈಗ ಎಲ್ಲರೂ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಆ ರೀತಿ ಇಲ್ಲ. ಅವಾಗ ಅವ್ರ ಆಹಾರ ಬೇರೆ ಇರ್ತಿತ್ತು, ಅವ್ರ ದಿನ ಆಮೇಲೆ ಅಭ್ಯಂಗ ಮಾಡ್ಕೋತಿದ್ರು ಅವಾಗ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಮಲ್ಕಂಬೆಲ್ಲ. ಈಗೇನಿಲ್ಲ, ಎಣ್ಣೆ ಹತ್ತಿಗೆ ಸಾರಿ ಟು ಸೇ, ಅಂದ್ರೆ ಇಲ್ಲಿ ಒಂದು ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ, ಮಾಡರ್ನ್ ಡಾಕ್ಟರ್ ನಮ್ದು ಬದಲಾಗ್ಬೋದು. ಸೊ ತುಪ್ಪ ಎಣ್ಣೆ ತಿಂತಿದ್ರು ಅವಾಗ, ಈಗ ಅದನ್ನ ಹೇಳಿ ಹೆದರ್ಸ್ತಾರ, ತುಪ್ಪ ಎಣ್ಣೆ ತಿನ್ಬೇಡ್ರ ಅಂತ ಹೇಳಿ. ನೀವು ದೇಸಿ ಆಕಳ ತುಪ್ಪ ತಿಂದ್ರೆ ನಿಮ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಂಗಿಲ್ಲ. ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಮಾರ್ಕೆಟ್ದಲ್ಲಿ ಸಿಗೋದು ಅಡಲ್ಟ್ರೇಟ್ ತುಪ್ಪ, ಅದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದು. ನಾನು ಅವ್ರಿಗೆ ಏನು ಅನ್ಲಿಕ್ಕಿಲ್ಲ, ಬಟ್ ತುಪ್ಪ ಶರೀರಿಗೆ ಬೇಕು. ಹಿಂದಿನ ಕಾಲದಲ್ಲಿ ತುಪ್ಪ ತಿಂದೇ ಅವ್ರು 100 ವರ್ಷ ಬದುಕ್ತಾ ಇದ್ರು, ನಾವೀಗ ತುಪ್ಪ ತಿನ್ನಲ್ದ ನಾ 50-60 ವರ್ಷಕ್ಕೆ ಸಾಯ್ತಾ ಇದ್ದೀನಿ. ಸೊ ಈಟ್ ಗುಡ್ ಫುಡ್ ಇನ್ ಬಿ ಹೆಲ್ದಿ, ಇದೇ ಹೇಳೋದು.
1: ಬಹಳ ಉತ್ತಮವಾಗಿ ವಿವರವಾಗಿ ತಿಳಿಸಿದ್ರಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಪ್ರಾಧ್ಯಾಪಕರು, ಡಿಪಾರ್ಟ್ಮೆಂಟ್ ಆಫ್ ಅಗದ ತಂತ್ರ ಕನ್ಸಲ್ಟೆಂಟ್ ಅಭಯ ಕ್ಯಾನ್ಸರ್ ಕೇರ್ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೇ, ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ನಮ್ಮ ವೇಣು ಧ್ವನಿಯೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಮಹಿಳೆಯ ಕನಸುಗಳಿಗೆ ಗರಿ ನೀಡುತ್ತಾ ಅವಳ ಸಾಧನೆಗೆ ಗೌರವ ನೀಡಲು ಇರುವಂತಹ ಕಾರ್ಯಕ್ರಮವಿದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆದರ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ತಾವು ಒಂದು 5ನೇ ತರಗತಿಯಲ್ಲಿರುವಾಗಲೇ ತಮಗೆ ಮದುವೆ ಆಗುತ್ತೆ. ಹೇಗೆ ಮೇಡಮ್ ಮದುವೆ ಆದ್ಮೇಲೆ ತಮ್ಮ ಶಿಕ್ಷಣವನ್ನ ಹೇಗೆ ಮುಂದುವರಿಸಿದ್ರಿ? ಗಂಡನ ಮನೆಯವರು ಹೇಗೆ ಸಹಕಾರವನ್ನ ನೀಡಿದ್ರು? ಇದರ ಬಗ್ಗೆ ಅಂದ್ರೆ ಮೊದಲು ತಮ್ಮ ಒಂದು ಜೀವನದ ಪಯಣದೊಂದಿಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಬಾಲ್ಯದ ಬಗ್ಗೆ ಮೇಡಮ್.
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಬಾಲ್ಯದ ನೆನಪು ಅಂದ್ರೆ ಸ್ಮರಣೀಯವಾದದ್ದು, ಯಾಕಂದ್ರೆ ಅವಾಗ ನಮ್ಮ ತಾಯಿಯವರು ಬೇಗ ಮಕ್ಕಳಾಗ್ಲಿಲ್ಲ. ಒಂದ 5-6 ವರ್ಷದ ಮೇಲೆ ಹಳ್ಳಿ ಒಳಗೆ ಹಾಗೆ ಅಲ್ರಿ, ಬೇಗ ಆಗ್ಬೇಕು ಅಂತ 5-6 ವರ್ಷದ ಮೇಲೆ ನಾನು ಹುಟ್ಟಿದ ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ. ಲಕ್ಷ್ಮಿ ಇಟ್ಟರೆ ಬಹಳ ಅಪರೂಪದಿಂದ ಬೆಳೆಸಿದ್ರು. ನನ್ನ ಮೇಲೆ ಎಲ್ಲರೂ ಬಹಳ ಪ್ರೀತಿ ಮಮತೆ ಕರುಣೆ ಇಟ್ಕೊಂಡಿದ್ರು. ಇದರಿಂದ ನಾನು ಬಹಳ ಚೆನ್ನಾಗಿ ನನ್ನನ್ನು ಬೆಳೆಸಿದ್ರು. ನಾನೇನು ಹೇಳ್ತೀನೋ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತಿರ್ಲಿಲ್ಲ. ನಮ್ಮ ತಂದೆ ತಾಯಿಯವರು ನನ್ನ ಮೇಲೆ ಇಟ್ಟ ಪ್ರೀತಿ ಗೌರವವನ್ನ ನಾನು ಅದನ್ನ ಸದುಪಯೋಗ ಪಡಿಸ್ಕೊಂಡು ನನಗೇನು ಆಸೆಗಳಿದಾವೋ, ನಾನು ಏನು ಮುಂದೆ ಬರಬೇಕು, ನಾನು ಹೇಗೆ ಸಮಾಜದಲ್ಲಿ ಇರಬೇಕು ಎಂಬ ತತ್ವಗಳನ್ನು ನಮ್ಮದು ಮನೆತನ, ಶರಣರ ಮನೆತನ ಮತ್ತು ಸಂಸ್ಕಾರವುಳ್ಳ ಮನೆತನ. ಮುಂಜಾನೆ ಎದ್ದ ಕುಳನ ವಿಭೂತಿ ಹಚ್ಕೋಬೇಕು, ವಿಭೂತಿ ಹಚ್ಕೊಂಡ ಹೊರಗೆ ಮನೆಗೆ ಒಳಗಡೆ ಬರಬೇಕು. ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡೋದು, ಎಲ್ಲರೂ ಒಂದೊಂದು ಸಲ ಆಗಲಿ ಎಷ್ಟು ಮಂದಿ ಇದ್ದಾರೆ ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬರುವುದು. ಮತ್ತೆ ನಮ್ಮ ಶರಣರ ಮನೆ ಎಲ್ಲರೂ, ನಮ್ಮ ಅತ್ತೆಗಳು, ಎಲ್ಲರ ಮನೆಯನ್ನು ಸಹೋದರತೆಗಳು, ಅವ್ರನ್ನೆಲ್ಲರ ಹೆಸರು ಶರಣರ ಹೆಸರುಗಳವೆ. ನೀಲಾಂಬಿಕೆ, ಪರಮ್ಮ, ಪಾರ್ವತಿ, ಶಿವಲಿಂಗಪ್ಪ, ಬಸವಣ್ಣ, ಬಸವ ಮತ್ತು ನಂದೀಶ ಅಂತ ಹೇಳಿ 6 ಮಂದಿ ಇದಾರೆ ನಮ್ಮನೇಲಿ. ಆಮೇಲೆ ನಂತರ ಅಕ್ಕ ಮಹಾದೇವಿ, ಆಮೇಲೆ ರುದ್ರಾಕ್ಷಿ ಅಂತ ಇಟ್ಟಿವಿ ನಮ್ಮ ತಂಗಿ ಹೆಸರು, ಅನಂತರ ಪ್ರೇಮಮಯಿ ಅಂತ ಇಟ್ಟಿವಿ. ಹೀಗೆ ಎಲ್ಲರೂ ಶರಣರ ಮನೆತನ, ಮಲ್ಲಪ್ಪ, ಶಿವಲಿಂಗಪ್ಪ, ಚಂದ್ರಶೇಖರ್, ಎಲ್ಲ ದೇವರ ಹೆಸರುಗಳನ್ನೇ. ಅಂದ್ರೆ ಅವರ ನಾಮಸ್ಮರಣೆಯಿಂದಲೇ ನಾವು ದೇವರನ್ನ ನೆನೆಸಿದ ಹಾಗೆ ಆಗುತ್ತದೆ. ಆ ಉದ್ದೇಶದಿಂದ ಎಲ್ಲರೂ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ನಮ್ಮಲ್ಲಿ ನಮ್ಮ ತಂದೆಯವರಿಗೆ ಶಿಕ್ಷಣ ಅಂದ್ರೆ ಬಹಳ ಪ್ರೀತಿ, ಎಲ್ಲರೂ ಶಿಕ್ಷಣ ಕಲಿಸಬೇಕು. ಅಂತ ಶ್ರೀಮಂತ ಮನೆತನ ಅಲ್ಲ ನಮ್ಮದು, ಮಧ್ಯಮ ಉಳ್ಳದವರು. ಅದಕ್ಕಾಗಿ ನಮ್ಮ ತಂದೆಯವರು ಎಲ್ಲರಿಗೂ ಶಿಕ್ಷಣ ಪಡೆಯಲಿ, ಮುಂದೆ ಬರಲಿ ಅನ್ನೋದು ಆಸೆ ಉಟ್ಕೊಂಡಿದ್ರು. ಅದಕ್ಕಾಗಿ ಎಲ್ಲ, ನಾವು 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು, ನಾವು 4 ಜನ ಮಕ್ಕಳನ್ನ ಅವರು ಬಹಳ ಪ್ರೀತಿಯಿಂದ ಕಲಿಸಿದ್ರು. ಒಬ್ಬರು ನಾನು ನಮ್ಮ ಚಿಕ್ಕಪ್ಪನ ಊರಲ್ಲಿ ಬೆಂಗಳೂರಲ್ಲಿ ಹೋಗಿ ಕಲಿತೆ, ಆಮೇಲೆ 3 ಜನರು ಎಲ್ಲರೂ TCH ಆಯ್ತು. ನಮ್ಮ ತಂದೆಯವರು ಏನಂತಂದ್ರೆ ಎಲ್ಲರಿಗೂ ಸಹಾಯ ಮಾಡೋದು, ಅವರು ಬಾಂಡ್ ರೈಟರ್ ಆಗಿದ್ರು. ಮತ್ತೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಲ್ಲಿ ಮುಖ್ಯಸ್ಥರಾಗಿದ್ರು. ನಮ್ಮದು ತುಂಬಾ ಕುಟುಂಬ, ಏನೇನೋ ನಮ್ಗೆ ಕೆಲಸ ಇರ್ತದೆ, ಮನೆಯಲ್ಲಿ ಹೈನು, ಎಮ್ಮೆ, ಆಕಳು, ಕರು ಎಲ್ಲ ಇತ್ತು. ಹೀಗಾಗಿ ನಾವು ಎಷ್ಟು 10th ನಾವು ಚಾನ ಕುಡಿದಿರ್ಲಿಲ್ಲ. ಹಾಲು ಹಿಂಡಿದ ತಕ್ಷಣ ಅಲ್ಲೇ ನೊರೆ ಹಾಲು ಕುಡಿತಾ ಇದ್ವಿ. ನಮ್ಮ ತಮ್ಮ ನಾನು ಇಬ್ರು ಒಂದು ಒಟ್ಟಿಗೆ ಇಟ್ಕೊಂಡ್ ಬರ್ತಿದ್ವಿ, ನೊರೆ ಹಾಲೇ ಕುಡಿತಾ ಇದ್ವಿ. ಹೀಗಾಗಿ ನಮ್ಮ ತಂದೆಯವರು ಎಲ್ಲ ಶ್ರಮ ಮಾಡ್ಬೇಕು, ನೀವು ದುಡಿಬೇಕು, ಶ್ರಮ ಪಡ್ಬೇಕು ಅಂತ ಹೇಳಿ ನಮಗೆಲ್ಲ ಕೆಲಸವನ್ನು ಹಚ್ಚಿದ್ರು ಅವರು. ಆದರೆ ಎಲ್ಲವನ್ನು ನಾವು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾಡ್ತಾ ಇದ್ವಿ. ನಾವು ಎಂದೂ ಕೆಲಸ ಮಾಡೋಕೆ ಬೇಜಾರು ಪಡ್ತಾ ಇರಲಿಲ್ಲ. ಹಾಗೆ ನಮ್ಮ ತಮ್ಮ ಒಬ್ಬನು ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಇನ್ನೊಬ್ಬರು ಲಾಯರ್ ಇದ್ದಾರೆ, ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದಾರೆ ದೇವರ ದಯದಿಂದ. ಮತ್ತು ನಾವು ಸಂಸ್ಕೃತಿ ಇಷ್ಟದಂತಂದ್ರೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ನಾವು ಇತರರಿಗೆ ಮಾದರಿ ಆಗ್ಬೇಕು. ಅಂತ ಸಂಸ್ಕೃತಿ ಉಳ್ಳ ಜೀವನ ಒಳ್ಳೇದಾಗ್ತದ, ಇತರರಿಗೆ ಸಮಾಜದಲ್ಲಿ ಗೌರವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ. ನಮ್ ತಾಯಿಯವರು ಅಷ್ಟೇ 108 ಸಲ ದಿನ ಓಂ ನಮ ಶಿವ ಬರೀತಾ ಇದ್ರು ಪುಸ್ತಕಗಳನ್ನ. ಅವ್ರಿಗೆ ಒಂದ್ ಸ್ವಲ್ಪ ನೋಟ್ಬುಕ್ ಮುಗಿಲಿಕ್ಕೆ ಬಂದ್ರೆ ನೋಟ್ಬುಕ್ ಕೊಡ್ರಿ, ನನಗೆ ತಗೊಂಬರ್ರಿ ತಗೊಂಬರ್ರಿ ಅಂತ ಇದ್ರು. ಇನ್ನ ಐತರ 2-3 ಪೇಜ್ ದಿವಸಕ್ಕೆ 108 ಬರೆದು ಅವನ್ನೆಲ್ಲ ಒಂದು 10-15 ವರ್ಷ ಅಂತ ಬರೆದ್ರು. ಅವನ್ನೆಲ್ಲ ದೇವಸ್ಥಾನ ಕಟ್ತಾರಲ್ಲ ಆ ಜಗಲಿ ಕೆಳಗಿಟ್ಟು
2: ಜಗಲಿಯನ್ನ ಕಟ್ತಾ ಇದ್ರು. ಅವನ್ನೆಲ್ಲ ಓದ್ ಕೊಟ್ಟು ಬರ್ರಿ ಕೊಟ್ಟು ಬರ್ರಿ ಅಂತ ಐದಾರು ಪುಸ್ತಕಗಳನ್ನ ಎಲ್ಲ ಇದು ಮಾಡ್ತಾರೆ, ಅಲ್ಲೇ ಅವುಗಳನ್ನ ಇಡ್ತಾ ಇದ್ರು. ನಾ ಏನ್ 108 ಸಲ ಬರೀತಿರೋ ಆ ಮೊದಲು ಊಟ ಮಾಡಂತ ತಿಂತಿದ್ವಿ, ಇಲ್ಲ ಅದನ್ನ ಬರದೇ ಊಟ ಮಾಡಿದ್ರು. ಅಷ್ಟೇ ಅಲ್ಲದೆ ಹಳ್ಳಿಯಲ್ಲಿ ಅಕ್ಕ ಮಹಾದೇವಿ ಸಂಘವನ್ನು ಅವಾಗ ಸ್ಥಾಪಿಸಿದ್ರು. ಅಕ್ಕ ಮಹಾದೇವಿ ಮೂರ್ತಿಯನ್ನ ಎಲ್ಲರೂ ಕೂಡಿಸಿ ದೇಣಿಗೆ ಹಾಕಿ ಅಕ್ಕ ಮಹಾದೇವಿ ಮೂರ್ತಿಯನ್ನ ಸ್ಥಾಪಿಸಿದ್ರು. ಯಾರು ಬರೆದ ತಾನ ಚುನ್ಮರಿ ತೆಂಗಿನಕಾಯಿ ತೆಗೆದುಕೊಂಡು ಪೂಜೆ ಮಾಡಿ ಹಾಡಿ ಬರ್ತಿದ್ರು. ಒಂದೊಂದ್ಸಲ ಜನ ಕೂಡ್ತಿದ್ರು, ಒಂದ್ಸಲ ಜನ ಕೂಡ್ತಿರ್ಲಿಲ್ಲ. ಹೀಗೆ ದೇವರ ಭಕ್ತಿ, ದೈವ ಭಕ್ತಿ ನಮಗೆ ಚಿಕ್ಕಂದಿರಲಾಗಲೇ ತಂದೆ ತಾಯಿಗಳಿಂದ ಸಂಸ್ಕಾರ ಬೆಳೆದು ಬಂದಿದೆ. ಹೀಗೆ ನಮ್ಮ ಎಲ್ಲರೂ ಅಷ್ಟೇ, ಹೊರಗಡೆದ ಏನೂ ತಿಂತಾ ಇರ್ಲಿಲ್ಲ, ಮನೆಯಲ್ಲೇನೆ ಮಾಡಿದ್ದನ್ನೇ ತಿನ್ನೋದು, ಎಲ್ಲರೂ ಹಂಚಿಕೊಂಡು ತಿನ್ನೋದು. ನಮ್ಮ ತಂದೆಯವರು ಬೆಳೆದಿದ್ದನ್ನ ಎಂದೂ ಮಾರ್ತಾ ಇರ್ಲಿಲ್ಲ, ಬಡಬಗ್ಗರಿಗೆ ಕೊಡೋದು, ತಮ್ಮ ಸಂಬಂಧಿಕರು ಅವ್ರ ನಾಲ್ಕು ಮೈಯಿಂದ ಅಕ್ಕಂಗಿರಿದ್ದಾರೆ ಅವ್ರೆಲ್ಲರಿಗೂ ಹಂಚೋದು. ಅವನು ಜೋಳ ಗೋಧಿ ಕಾಳು ಮತ್ತೆ ಅವ ಕುಸುಬಿ ಬೆಳಿತಿದ್ವಿ, ಕುಸುಬಿ ಎಣ್ಣೆ ಗಾನ ಮಾಡಕ್ ನಮ್ಮನ್ನು ಕಳಿಸಿರಲ್ಲಿ ಕುಂದ್ರಿ ಅಂತ ಹೇಳಿ, ಆ ಎಣ್ಣೆ ಗಾನ ನೋಡಿ ನಮಗೆ ಒಲ್ಲೆ ಅನ್ನಿಸ್ತಿತ್ತು ಕೂಡ್ಲಿಕ್ಕೆ, ಆದ್ರೂ ಎಣ್ಣೆ ಗಾನ ಮಾಡ್ಕೊಂಬರೋದು. ಆಮೇಲೆ ತೊಗರಿ ಕೀಳುವಂತ ತೊಗರಿ ತಿನ್ನೋದು, ಮತ್ತೆ ಹೊಲದಲ್ಲಿ ಹೋಗಿ ಎಲ್ಲ ಕಾಯಿಗಳನ್ನ ಶೇಂಗಾಕಾಯಿ ಬೆಳೀತಿದ್ರು, ಬದ್ನಿಕಾಯಿ ಇಷ್ಟಿಷ್ಟು ಎಳೆ ಬದ್ನಿಕಾಯಿ, ಇವೆಲ್ಲ ನಮ್ಗೆ ಆರೋಗ್ಯಕ್ಕೆ ಪೂರಕವಾಗಿವೆ. ಎಲ್ಲ ಹಸಿ ತರಕಾರಿ ಹಸಿ ಇದು ಮನೆಯಲ್ಲೇ ತಿನ್ನೋ ಅಭ್ಯಾಸ ಮಾಡಿದ್ರಲ್ಲಿ. ಈಗಾದ್ರೂ ನಾವು ಅಷ್ಟೇ, ನಾನು ಹೆಡ್ ಮಾಸ್ಟರ್ ಇದ್ದಾಗ ನಮ್ಮ ಸರ್ಗಳೆಲ್ಲ ಏನಾದ್ರು ತರಿಸ್ರಿ ಮೇಡಮ್, ಏನಾದ್ರು ಇದು ಮಾಡ್ರಿ ಪಾರ್ಟಿ ಮಾಡಿ, ನೀವು ಏನ್ ಬೇಕಾದ್ ತಗೊಳ್ರಿ, ನಾನು ಅದ ನಿಮ್ಮ ಇದಕ್ಕಾಗಿ ಒಂದು ಇಡ್ಲಿ ತಗೋತೀನಿ ಅಷ್ಟೇ ಅಂತ ಹೇಳ್ತೇನೆ. ನಾವು ಹೊರಗಿಂದ ಏನೂ ತಿಂದೆ, ಇನ್ನ ಮನೆಯಿಂದ ಮಾಡ್ಕೊಂಬರ್ತಿದ್ದೆ ಗೊತ್ತಿದ್ರೆ, ಎಲ್ಲರೂ ಪ್ರವಾಸಕ್ಕೆ ಹೋದ್ರೆ ನಾನೇ ಬೇಸನ್ ಉಂಡಿ ಮಾಡ್ಕೊಂಬರ್ತಿದ್ದೆ, ನಾನೇ ಉಂಡಿ ಮತ್ತೆ ಹಿಂಗೆ ದೋಸೆ ಇದೆ ಮನೆಯಿಂದ ಮಾಡ್ಕೊಂಡು ಅವ್ರು ಕೊಡ್ತಿದ್ದೆ. ಆದ್ರೆ ಹೋಟೆಲಲ್ಲಿ ಮಾತ್ರ ಹೋಗೋದು ಇಲ್ಲ, ಯಾರೂ ಕಲಿತಲ್ಲ. ನಮ್ಮ ಮನೆಯಲ್ಲಿ ಅಷ್ಟೇ, ಯಾರೂ ಗಂಡ್ ಮಕ್ಕಳು ಒಂದು ಅಡಿಕೆ ಹೋಳು ಸಹ ತಿಂತಾ ಇರಲಿಲ್ಲ. ಅಂತ ಸಾಂಪ್ರದಾಯಿಕ ಮನೆಯಲ್ಲಿ ಬೆಳೆದು ಬಂದದ್ದು. ಇನ್ನು ಲೋಕಾಪುರದಲ್ಲಿ ತೆಗ್ಗಿಯವರ ಮನೆ ತರ ಅಂದ್ರೆ ಅತ್ಯಂತ ಫೇಮಸ್, ಅದು ಬಾಗಲಕೋಟೆ ಜಿಲ್ಲೆಯ ಹತ್ತಿರ ಕಲಾದಗಿ ಲೋಕಾಪುರ ಅಲ್ಲೇ ಹತ್ತಿರ ಇದೆ. ದಾಳಂಬ್ರಿ ಲಿಂಬೆಹಣ್ಣು ಮತ್ತೆ ನಮ್ಮ ಮನೆಯಲ್ಲಿ ಏನಂತಂದ್ರೆ ಅವಾಗ ದುಡ್ಡು ಕೊಡ್ತಾ ಇರಲಿಲ್ಲ, ಬೆಳೆದಿದ್ದ ಧಾನ್ಯಗಳನ್ನ ಕೊಡ್ತಾ ಇದ್ರು. ಈಗ ಹೂ ಮಾನವ ಬರ್ತಿದ್ದ ದಿನ ಹೂ ಒಂದೆರಡು ಮಾಲಿ ಕೊಟ್ಟು ಹೋಗ್ತಿದ್ದ ದಿನ ಹೂ, ಅವಂಗ ವರ್ಷಕ್ಕೊಂದ್ಸಲ ಜೋಳ ಗೋಧಿ ಮತ್ತೆ ಕಂತಿ ಭಿಕ್ಷಕ್ ಜನ ಬರ್ತಾ ಇದ್ರು, ಅವ್ರಿಗೆಲ್ಲ ಒಂದೊಂದು ಪ್ಲೇಟ್ ಬಟ್ಲು ಹಿಟ್ಟು ಕೊಡ್ತಾ ಇದ್ರು. ಆಮೇಲೆ ರೊಟ್ಟಿ ಮಾಡಿದ ತಕ್ಷಣ ಕಂತಿ ಭಿಕ್ಷಕ್ ಬರ್ತಾ ಇದ್ರು ನಮ್ಮ ಮನೆ ಸ್ವಾಮಿಗಳು. ಈಗ ಯಾರೂ ಬರೋದಿಲ್ಲರಿ, ಯಾಕಂದ್ರೆ ಎಲ್ಲ ನಾಚ್ಕೊಳ್ತಾರ, ಮತ್ತೆ ಕೊಡುವಷ್ಟು ಟೈಮೂ ಇಲ್ಲ, ಎಲ್ಲರೂ ದುಡಿಯೋದಕ್ಕೇನೆ ದುಡಿಯೋದಕ್ಕೆ ಹೆಚ್ಚು ಅವರು ಗಮನ ಕೊಟ್ಟಿದ್ದಾರೆ. ಈಗ ಯಾರೂ ಬಾಗಲ ಮುಚ್ಕೊಂಡು ಊಟ ಮಾಡ್ತಾರೆ. ಮೊದಲು ಏನಿಲ್ಲ, ದಾನ ಮೊದಲು ಕೊಟ್ಟು ಇದು ಏ ರೊಟ್ಟಿ ಬಂದಿಲ್ಲ ಇವತ್ತಿನ ಬಂದಿಲ್ಲ, ಕಜ್ಜದಾವು ಬಂದಿಲ್ಲ ಕಜ್ಜದಾವು ಬಂದಿಲ್ಲ ಅಂತಿದ್ರು. ಹೀಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಯಾರಾದರೂ ನಮ್ಮ ತಂದೆಯವ್ರು ಬಾಂಡ್ ರೈಟರ್ ಅಂದ್ರೆ ಹೊಲ ಖರೀದಿ ಮನಿ ಖರೀದಿ ಡಿವೋರ್ಸು ಎಲ್ಲ ಸಮಸ್ಯೆಗಳಿರ್ತಾವಲ್ಲ ಎಲ್ಲ ಬರೆಸ್ಕೊಳಕ್ ಬರ್ತಿದ್ರು ಹಳ್ಳಿಯಿಂದ. ಅವ್ರು ಏನೂ ಇರಲಿಲ್ಲ, ಒಂದೊಂದ್ಸಲ ಎರಡೆರಡು ರೊಟ್ಟಿ ತಗೊಂಡ್ಬಂದ್ಬಿಡ್ತಿದ್ರು. ಅದಕ್ಕೆ ನಮ್ಮ ತಾಯಿಯವರು ಸಹ ಸಾಂಬಾರು ಪಲ್ಯ ಚಟ್ನಿ ಮೊಸರು ಅಂಕರ್ ಇರ್ತಾ ಇತ್ತು, ಮಜ್ಜಿಗೆ ಅಂಕರ್ ಕಾಯಿ ಇರ್ತಾ ಇತ್ತು, ಅವನ್ನೆಲ್ಲ ಕೊಡ್ತಾರೆ. ಅದಕ್ಕೆ ನಮ್ಮ ಮನೆ ದಾಸೋಹದ ಮನೆ ಅಂತ ಹೇಳ್ಬೋದು. ಶರಣರ ತತ್ವಗಳಂತೆ, ಶರಣರ ಆಶಯಗಳಂತೆ ದಾನ ದಾಸೋಹ ಎತ್ತಿದ ಕೈ, ಮತ್ತೆ ಬಂದವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಅವ್ರು ಎಷ್ಟೇ ಜಗಳ ಮಾಡ್ಕೊಂಡು ಬಂದ್ರು ಸಹ ನಮ್ಮ ತಂದೆಯವ್ರು ಬಹಳ ಸಮಾಧಾನ ಇರ್ತಾರೆ. ನಾವಂತಿದ್ವಿ ಏನ್ ಎಷ್ಟು ಜಗಳಾಡ್ತಾರೆ ಎಷ್ಟು ಇದು ಮಾಡ್ತಾರೆ ಅಂತ, ಇಲ್ಲ ಅವ್ರು ಎರಡೂ ಪಾರ್ಟಿ ಸಮಾಧಾನ ಮಾಡ್ಬೇಕವ್ವ ಅಂತ ಹೇಳ್ತಿದ್ರು. ಹಿಂಗೆ ನನ್ನನ್ನು ಬಹಳ ಪ್ರೀತಿಯಿಂದ ಏನಂತ ಇದ್ರಂದ್ರೆ ಬಾಜಿರಾವ್ ಅಂತ ಕರೀತಾ ಇದ್ರು. ಅಂದ್ರೆ ಅವ್ರಿಗೆ ಅಷ್ಟು ಎಮ್ಮೆ, ಅವ್ರು ಮರಾಠಿ ಕಲ್ತಿದ್ದು, ಮರಾಠಿ ಶಾಲೆಯಲ್ಲಿ ಕಲ್ತಿದ್ರು ಸಹ ಅವರು ಕನ್ನಡ BA ಡಿಗ್ರಿ MA ಆಗೋಕ್ಕಿಂತ ನಮ್ಗಿಂತ ಚೆನ್ನಾಗಿ, ಅವ್ರು ಸುಮ್ಮನೆ ಖಾಲಿ ಕುಂತಾಗ ಹಂಗ ವಚನಗಳನ್ನ ಬರೆಯೋದು ಇದನ್ನ ಮಾಡೋದು, ದೇವರನ್ನ ದಿನ ಲೋಕೇಶ್ವರಿಗೆ ತಣ್ಣೀರು ಸ್ನಾನ ಮಾಡಿ ಆ ದೋತ್ರವನ್ನೇ ಹೊತ್ಕೊಂಡು ಹೂವನ್ನ ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು, ಅಲ್ಲಿಂದ ನೀರು ತಗೊಂಡ್ಬಂದು ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿವಸ ಆ ಸಂಸ್ಕೃತಿಯೇ ನಮ್ಮಲ್ಲಿ ಆಳವಾಗಿ ಬೇರಿದೆ. ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಹತ್ತತ್ರ ಇರ್ತಿತ್ತು ಅವಾಗ ಹೋಗ್ತಾ ಇದ್ದೀವಿ, ಈಗ ನಾವು ಸಾಯಂಕಾಲ ಒಟ್ಟೆ ಯಾವಾಗಲೂ ಒಂದ್ಸಲ ಹೋಗಿ ಬರ್ತೀವಿ. ಹಾಗೆ ನಮ್ಮ ಶರಣ ಸಂಸ್ಕೃತಿ ಇಷ್ಟು ಆಳವಾಗಿದೆ ಅಂತಂದ್ರೆ ನಾವು ಎದುರು ಕುಂತರು ಬಸವ ಅನ್ನೋದು ನಮ್ಮ ಉಸಿರೇ ಬಸವಾಗಿದೆ. ಈಗ ಹೇಗೆ ಸಜ್ಜಲಗುಡಿ ಸರ್ನಮ್ಮ ಮಲ್ಕೊಂಡಾಗ ನಾವೆಲ್ಲ ಗೊರ್ಕಿ ಹೊಡಿತೀವಿ, ಆದ್ರೆ ಸಜ್ಜಲಗುಡಿ ಸರ್ನ ಓಂ ನಮ ಶಿವ ಓಂ ನಮ ಶಿವ ಅಂತ ಇದ್ರಂತೆ. ಅವ್ರ ಸ್ವರ ಹಂಗ್ ಬರ್ತಾ ಇತ್ತಂತೆ, ಅವ್ರು ಗುಪ್ತವಾಗಿ ತುರುಬನಲ್ಲಿ ಲಿಂಗವನ್ನು ಇಟ್ಕೊಳ್ತಾ ಇದ್ರಂತೆ. ಹಾಗೆ ನಮ್ಮ ಮನೆತನದಲ್ಲಿ ಲಿಂಗ ಪೂಜೆ ವಿಭೂತಿ, ನಮ್ಮ ಶಾಲೆಗೆ ಹೋಗೋ ಬಂದು ವಿಭೂತಿ ಹಚ್ಕೊಂತಿದ್ರು ನಮ್ಮ ತಂದೆ, ನಮ್ಗೆ ನಾಚಿಗೆ ಬರ್ತದಂತೆ ಅಂತ ತೆಗೆದು ಒರೆಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಮತ್ತ ಒರೆಸ್ಕೊಂಡು ಹೋಗ್ತಾ ಇದ್ವಿ, ಮತ್ತೆ ಎಲ್ಲಾರು ಬೆಟ್ಟ ಆದ್ರ ಅವರು ಓಡಾಡ್ತಿದ್ರು, ಎಲ್ಲಾರು ಬೆಟ್ಟ ವಿಭೂತಿ ಇಲ್ಲ ಅಂತಿದ್ರು, ಮತ್ತೊಂದು ವಿಭೂತಿ ಇಟ್ಕೊಂಡು ಹೋಗ್ತಿದ್ರು ಅದನ್ನ ಹಚ್ಕೊಳ್ತಾ ಇದ್ವಿ. ಇಷ್ಟು ವಿಭೂತಿ ನೋಡ್ರಿ, ವಿಭೂತಿ ಅಂದ್ರೆ ಬ ಸ ವ ಮೂರು ಹೇಳ್ತಾರೆ, ಗುರು ಲಿಂಗ ಜಂಗಮ ಅಂತಾನು ಹೇಳ್ತಾರೆ. ಅದಕ್ಕೆ ಹಣೆಯಲ್ಲಿ ವಿಭೂತಿ ಧರಿಸಿದ್ರೆ ನಮಗೆ ಸಕಾರಾತ್ಮಕ ಭಾವನೆಗಳು ಬರ್ತಾವೆ, ಕೊರಳಲ್ಲಿ ಲಿಂಗ ಧರಿಸಿದ್ರೆ ಆ ಇವರು ಲಿಂಗಾಯತರಿದ್ದಾರಪ್ಪ ಮತ್ತ ಇವರಿಗೆ ನಾವು ಗೌರವ ಕೊಡಬೇಕು, ಅವ್ ಎಷ್ಟೇ ನಮ್ಮೆಲ್ಲ ಸಿಟ್ಟಾಗಿ ನಮಗ್ ಬೈಬೇಕಾದ್ ಬಂದ್ರು ಸತ್ತಾಗ ಆ ವಿಭೂತಿ ಲಿಂಗ ರುದ್ರಾಕ್ಷಿ ನೋಡಿದ ತಕ್ಷಣ ಅವ್ರ ಮನಸ್ಸು ಏನಾಗ್ತದ, ದೈವಿಮಯ ಆಗ್ತದ. ಹೀಗಾಗಿ ಆ ಸಿಟ್ಟು ಸಿಡುವು ಎಲ್ಲ ಮಾಯವಾಗಿ ಶಾಂತ ರೀತಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ, ಪಾಸಿಟಿವ್ ಥಿಂಕಿಂಗ್ ಬರ್ತದ. ಮತ್ತು ಯಾವುದೇ ಒಂದು

0: ತೊಂದರೆಗಳು ಬರ್ತಾವ, ಅದನ್ನ ಸಹಿಸುವಂತ ಶಕ್ತಿ ಅವರಲ್ಲಿ ಇರಬೇಕು. ಕಷ್ಟಗಳು ಬರಲಿ, ಅದನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋದು. ಹೀಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ಚಿಕ್ಕಪ್ಪರವ್ರನ್ನ ಬಹಳ ಐದನೇ ಇದ್ದಾಗ ಬೆಂಗಳೂರಲ್ಲಿ ಶೇಷಾದ್ರಿಪಂ ಹೈಸ್ಕೂಲ್ ಕಲಿತೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಾನು ಚಿಕ್ಕಂದಲ್ಲಿರುವಾಗ್ಲೇ ಅಡುಗೆ ಮಾಡ್ಲಿಕ್ಕೆ ಇರ್ತಿದ್ದೆ. ಯಾಕೆ ನಮ್ಮ ಚಿಕ್ಕಮ್ಮ ಊರಿಗೆ ಹೋದಾಗ ನಾನು ನಮ್ಮ ಚಿಕ್ಕಪ್ಪ ಇಬ್ಬರೇ ಇರ್ತಿದ್ದು, ರೊಟ್ಟಿ ಚಪಾತಿ ಅಂದ್ಬಿಟ್ಟು ಉಳಿದೆಲ್ಲವನ್ನು ಅಡುಗೆ ಮಾಡ್ತಾ ಇದ್ದೆ. ಹೀಗಾಗಿ ನಮ್ಮ ಅಡುಗೆಯನ್ನು ಸಹ ಬೇಗ ಕಲ್ತ್ಕೊಂಡೆ. ಎಲ್ಲದ್ರಲ್ಲೂ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀವು ಓದೋದ್ರಲ್ಲಷ್ಟೇ ಅಲ್ಲ ಅಡುಗೆ ಮಾಡಿದಲ್ಲೂ ನೀನು ಶ್ರೇಷ್ಠರು ಅಂತ ಇದ್ರು. ನಾವು ಊರಿಗೆ ಹೋದಾಗ ಏನು ಮಾಡಲ್ಲ ಅಂದ್ರೆ ಇಲ್ಲ ನೀನು ಸಾರು ಮಾಡು ಅಂತ ಇದ್ರು. ಹೀಗೆ ಎಲ್ಲದರಲ್ಲೂ ನನ್ನನ್ನು ಅವರು ಆತ್ಮೀಯತೆಯಿಂದ ಪ್ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅದನ್ನೇ ನಾವು ಬಳಸಿಕೊಂಡು ಹೆಚ್ಚು ಹೆಚ್ಚು ಓದಲು ಮತ್ತು ಬರೆಯಲು, ಹಾಗೆ ಇತರರಿಗೆ ಅದನ್ನ ಮನದಟ್ಟು ಮಾಡುವಂತೆ ಅವರಿಗೂ ಓದ್ರಿ ಕಲೀರಿ, ನನ್ನ ಪುಸ್ತಕಗಳದಾವ, ನಮ್ಮ ಬಟ್ಟೆಗಳದಾವ ಬಡವರು ಅಂತ ಬಡವರಿಗೆ ಅವನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಆವಾಗಲಿಂದಲೇ ನಮ್ಮ ತಾಯಿಯವ್ರು ಅಂತೀವ್ರಿ, ಇಲ್ಲ ಇನ್ನೂ ಚೆನ್ನಾಗೈತಲ್ಲ ಅಂತೀವ್ರಿ, ಇಲ್ಲ ಇಲ್ಲ ಪಾಪ ನಮ್ಮ ಗೆಳತದಾಳಕ್ಕಿಗೆ ಎರಡೇ ಅದಾವ ಇರಲಿ ಅಂತ ನಾವು ಕೊಡ್ತಾ ಇದ್ವಿ. ಹೀಗೆ ನಾವು ದಾನ ಧರ್ಮ ಮಾಡೋದ್ರಲ್ಲಿ ಅವಾಗಿಂದಾಗಲಿದ್ರೆ ನಮ್ಮ ತಂದೆಯವರು ಒಂದೇ ದಿವಸನೂ ಮಾಡಲಿಲ್ಲ. ಇಲ್ಲಿವರೆಗೂ 2000 ಅವ್ರು ತೀರ್ಕೊಂಡು 2000 ಇಸ್ವಿವರೆಗೂ ಅವರು ನಮಗೆಲ್ಲ ಕೊಡ್ತಾ ಇದ್ರು. ಬೆಳಗಾವದಲ್ಲಿ ಬಹಳ ತುಟ್ಟಿ, ನೀವು ಸ್ವಲ್ಪ ನಾವು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಸರ್ವಿಸ್ ಮಾಡ್ತಾ ಇದ್ವಿ, ಸಂಬಳ ಕಡಿಮೆ, ಮನೆ ಕಟ್ತಾ ಇದ್ರಿ, ಏನೂ ಇಲ್ಲ ಅಂತೇಳಿ ಪ್ರತಿಯೊಂದನ್ನು ಅಡುಗೆ ಮಾಡಿದ್ದು ಹೋಳಿಗೆ ಕಡುಬು ಹುಗ್ಗಿ ಸಹ ಕಳಿಸ್ತಾ ಇದ್ರು, ತೊಗೊಂಡು ಬರ್ತಾ ಇದ್ರು. ಯಾರು ಊರಿಗೆ ಹೋಗ್ತಾವಾಗ ಬಹಳ ಚೆನ್ನಾಗಿದ್ರು ಬಸ್ನಲ್ಲಿ, ಏನಾದರೂ ಬೆಳೆದ ಇದು ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ಬಾಕ್ಸಲ್ಲಿ ಹಾಕಿ ಇದು ಮಾಡಿ ಕೊಡಪ್ಪ ಅಂತಂದ್ರೆ ಡ್ರೈವರ್ಗೆ ಒಂದು 50 ರೂಪಾಯಿ ಕೊಟ್ಟರೆ ತಂದು ಕೊಡ್ತಾರೆ. ನಾವು ಹೋಗಿ ತೊಗೊಳ್ತೆ. ಇಷ್ಟೊಂದು ಕಾಳಜಿ ನಮ್ಮ ತಂದೆಯವರು, ಎಲ್ಲರೂ ತಿನ್ನಲಿ ನಾವು ಬೆಳೆದಿದ್ದು, ಎಲ್ಲರೂ ಅವ್ರಿಗೆ ಸಂತೃಪ್ತಿ ಪಡಲಿ. ಮನೆಯಲ್ಲಿ ಬೆಳೆದಿದ್ದು ಬೇರೆ, ಹೊರಗಿನ ತಗೊಂಡದ್ದು ಬೇರೆ, ಅದರಲ್ಲಿರುವ ಅವ್ರ ಪ್ರೀತಿಯಿಂದ ಕೊಟ್ಟದ್ದು ನಮಗೆ ಅಷ್ಟೊಂದು ಇಷ್ಟವಾಗ್ತಿತ್ತು. ಮತ್ತು ಅವರನ್ನ ಯಾವಾಗಿದ್ರು ನಾವು ಸ್ಮರಿಸಿದ್ವಿ. ನಮ್ಮ ಸೋದರತೆಗಳಿಗೂ ಕೊಡ್ತಾ ಇದ್ರು, ಅವ್ರ ಮಕ್ಕಳಿಗೂ ಕೊಡ್ತಾ ಇದ್ರು, ಬಹಳ ಮಂದಿನ ಶಾಲೆಗೆ ಕಲೀಲಿಕ್ಕೆ ಇಟ್ಕೊಂಡಿದ್ರು. ಅವರು ಅಷ್ಟೇ, ಈಗ ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ತಂಗಿಗಳನ್ನು ನಾನೇ ಕಲಿಸಿದ್ನಿ, ನಮ್ಮ ತಮ್ಮಗಳನ್ನು ಕಲಿಸಿದ್ವಿ, ಇಬ್ಬರನ್ನ ನಾನು ಮದುವೆ ಮಾಡಿಕೊಟ್ಟೆ. ಹೀಗೆ ಬಾಲ್ಯ ಜೀವನ ನನಗೆ ಅತ್ಯಂತ ಸ್ಮರಣೀಯವಾಗಿದೆ. ಬಾಲ್ಯದಲ್ಲಿ ಕಲಿತಿದ್ದು ಅದೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಎಂಬಂತೆ. ನಾವು ಚಿಕ್ಕವರಿದ್ದಾಗಲೇ ನಮ್ಮನ್ನೆಲ್ಲ ತಿದ್ದಿ ತೀಡಿ ಅಕ್ಷರ ಜ್ಞಾನ ಮತ್ತು ಸಮಾಜದಲ್ಲಿ ಹೇಗೆ ನಡೀಬೇಕು ಎಂಬುದನ್ನು ಕಲಿಸಿದ್ದಾರೆ.
1: ಮೇಡಮ್, ಈಗಾಗಲೇ ನಾನು ಹೇಳಿದೆ ತಮಗೆ 5ನೇ ತರಗತಿಯಲ್ಲಿ ಇರುವಾಗಲೇ ಮದುವೆ ಆಗುತ್ತೆ ಅಂತ. ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರಿಸಿದ್ರಿ ಮೇಡಮ್? ಗಂಡನ ಮನೆಯವರು ಯಾವ ರೀತಿ ಸಹಕಾರವನ್ನ ನೀಡಿದ್ರು?
0: ನಂಗೆ ಮದುವೆ ಆಗಿದ್ದು ಚಿಕ್ಕಲ್ಲಿರುವಾಗಲೇ, ನಮಗೇನಾದ್ರೂ ಕಲ್ಪನೆ ಇರಲಿಲ್ಲ. ನಮ್ಮನ್ನ ಭಾವನ ಮದುವೆಗಂತ ಹೋಗಿದ್ದೀವಿ. ಅಲ್ಲಿ ನಮ್ಮ ಕೊನೆ ಮಗ ಇದ್ದಾನೆ, ಮಾವ ಇಲ್ಲ, ಅವ್ರ ತಂದೆ ಇಲ್ಲ, ತಾಯಿ ಒಬ್ಬರೇ ಇದ್ದಾರೆ. ನಮ್ಮ ಅತ್ತೆಯವರು ಈಳಿಗಣ್ಣ ಅಂತಾರಲ್ಲ, ಈಳಿಗಣ್ಣ ವಯಸ್ಸಾದ್ಮೇಲೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ಆದರೂ ಬಹಳ ಜಾಣರವರು, ಬಹಳ ಹುಷಾರು. ಎಲ್ಲರೂ ಇವ್ರು ಬಂದರು ಅಂತ ಹೆಜ್ಜೆ ಮೇಲೇನು ಗುರ್ತ ಹಿಡಿತಾ ಇದ್ರು. ಇಲ್ಲಪ್ಪ, ನಿಮ್ಮ ತಮ್ಮನ ಮಗಳು, ನಿಮ್ಮ ಮಗ ಗೊತ್ತದ, ಅಕ್ಕ ಮಹಾದೇವಿ ನಮ್ಮ ಮಗ ಕೊಟ್ಟು ಬಿಡ್ರಿ ಅಂತ. ಇಲ್ಲ, ನಾವು ಈಗ ಕೊಡೋದಿಲ್ಲ, ಆಮೇಲೆ ಮದುವೆ ಮಾಡ್ತೀವಿ, ದೊಡ್ಡವರಾದ್ಮೇಲೆ ವಚನ ಕೊಡ್ತೇನೆ. ನಂಗೆ ವಚನ ಬೇಡ, ನೀವು ಮಾಡಿದ್ರೆ ಮಾಡಂತ. ಅವ್ರು 4 ಮಂದಿ ಅಕ್ಕ ತಂಗಿಯವ್ರು ಗಟ್ಟಿಯಾಗಿ ಕೂತ್ಬಿಟ್ರು. ಕೊನೆಗೆ ನಮ್ಮ ತಂದೆಯವ್ರು ಹೆಣ್ಣುಗಳು ಬಹಳ, ಹೆಣ್ಮಕ್ಳ ಮೇಲೆ ಅಂದ್ರೆ ಬಹಳ ಪ್ರೀತಿ ಅವರು, ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು ಎಲ್ಲರಿಗೂ, ನಮ್ಮ ಮನೆ ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು. ಹಾಗೆ ಇರೋದ್ರಿಂದ ನನಗೆ 6ನೇ ತರಗತಿ ಇರುವಾಗಲೇ ಮದುವೆ ಆಯಿತು. ನೀವು ಮದುವೆ ಮಾಡಿದಾರೆ ಅನ್ನೋದು ಅಷ್ಟೇ, ಆದರೆ ಮುಂದೆ ನನಗೆ ಕಲೀಲಿಕ್ಕೆ ಹೋಗೋವರೆಗೂ ನಮ್ಮ ಅತ್ತೆ ಮನೆಗೆ ನಾವು ಅಲ್ಲಿ ಹೋಗಲೇ ಇಲ್ಲ. ಅವ್ರು ಯಾವಾಗಲೂ ನಮ್ಮಲ್ಲಿ ಬಂದಾಗ ಅಷ್ಟೇ ಬಹಳ ಪ್ರೀತಿ ಇದೆ. ಅವರು ಮಗಳ, ಅವ್ರ ಗಂಡು ಮಕ್ಕಳೇ 4 ಜನ, ಇವರೇ ನಮ್ಮ ಮನೆಯವರೇ ಕೊನೆಯವರು. ಅವ್ರಿಗೆ ಯಾರೂ ಮದುವೆ ಮಾಡಲಿಲ್ಲ, ಮಾವ ಇಲ್ಲ, ನಾವು ಸ್ವಲ್ಪ ಕಡಿಮೆ ಒಳ್ಳೆ ಶ್ರೀಮಂತರಿದ್ದೀರಿ, ಅದಕ್ಕಾಗಿ ನೀವು ಕೊಡೋದಿಲ್ಲ ಅನ್ನೋ ಒಂದು ಭಾವನೆಯನ್ನು ನಮ್ಮ ತಂದೆಯವ್ರು ತಳ್ಳಿದಾಗ್ರು. ಅಕ್ಕನ ಮೇಲಿನ ಪ್ರೀತಿಯಿಂದ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು ಅಷ್ಟೇ. ಮುಂದೆ ನಾನು BA ಕಲಿತೆ, ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಕಲಿತಿದ್ದರಿಂದ BA ಕಲಿತೆ. ನಂತರ BA ಆದಮೇಲೆ ನಾನು ಕಲಿಸ್ಕೊಟ್ರು, ಅನಂತರ MA ನಮ್ಮ ಮನೆಯವರೇ ಕಲಿಸಿದ್ರು, ಇದು BEd ಅನ್ನು ಕಲಿಸಿದ್ರು. ಹೀಗೆ ಅವರು ಸಹ ಶಿಕ್ಷಣಕ್ಕೆ ನನಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರು. ಅವ್ರು ಪ್ರೋತ್ಸಾಹ ನೀಡಿದ್ರಿಂದಲೇ ನಾನು ಸರ್ವಿಸ್ ಮಾಡಲಿಕ್ಕೆ ಅನುಕೂಲ ಆಯಿತು. ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲೂ BA ಪ್ರಥಮ ಸ್ಥಾನ, BEd ಓಬಾ ನಾಯಕ್ ಸರಿದ್ರು. ಇಲ್ಲೇ ಬೆಳಗಾವಿನಲ್ಲೇ ನನ್ನ ಎಲ್ಲ ಶಿಕ್ಷಣ ಬೆಳಗಾವಿನಲ್ಲೇ ಆಯಿತು, ಯಾಕಂದ್ರೆ ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗಿ ಬಂದ ನಮ್ಮ ಚಿಕ್ಕಪ್ಪವರು. ಬೆಳಗಾವಿನಲ್ಲೇ ನಮ್ಮದು ಶಿಕ್ಷಣ ಆಯಿತು, ಅದೊಂದು ನನಗೆ ಹೆಮ್ಮೆಯ ವಿಷಯ. ಆಮೇಲೆ MA ಇದ್ದಾಗ ನಾನು ಸರ್ದಾರ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು ನಾಗಮಂಗಲದಲ್ಲಿ ನನ್ನ ಅಪಾರ್ಟ್ಮೆಂಟ್ ಆಯಿತು. ಅಪಾರ್ಟ್ಮೆಂಟ್ ಆಗಿದ್ಮೇಲೆ ಅಲ್ಲಿ ಅಷ್ಟು ದೂರ ಊರ ಮುಂದೆ ಬರ್ತದೆ, ಅದು ಅಷ್ಟು ದೂರ ಊರಲ್ಲಿ ಹೆಂಗೆ ಹೋಗ್ತೇನೆ, ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತೇಳಿ ನಮ್ಮ ಸೋದರತ್ತೆನ ಇನ್ನೊಬ್ಬರು ಚಿಕ್ಕ ಸೋದರತ್ತೆ ಮನೆಯಲ್ಲೇ ಇದ್ರು, ಅವ್ರನ್ನ ಕರ್ಕೊಂಡು ನಾನು ನಾಗಮಂಗಲಕ್ಕೆ, ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲಕ್ಕೆ ಬಂದೆ. ಅಲ್ಲಿ ನನಗೆ ಎಲ್ಲರೂ ಸಹಕಾರ, ಏನು ನನಗರ ಫಸ್ಟ್ ಸರ್ವಿಸಲ್ಲಿ 78 ಇಸ್ವಿಯಲ್ಲಿ ಹೆಂಗೆ ಕಲಿಸೋದು ಅವರೇ ಸ್ವಲ್ಪ ನಾ ಬೆಂಗಳೂರಲ್ಲಿ ಇರೋದ ಭಾಷಾ ಸಮಸ್ಯೆ ಏನೇ ಬರಲಿಲ್ಲ, ಆದರೂ ತಕ್ಷಣ ಜೂನಿಯರ್ ಕಾಲೇಜಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಇಷ್ಟು ದೊಡ್ಡ ಸ್ಕೂಲು 70-60 ಮಕ್ಕಳಲ್ಲಿ, ಹೀಗಿರೋದ್ರಿಂದ ಹೆಂಗೆ ಕಲಿಸೋದು ಅಂತೇಳಿ ದಿನ ರಾತ್ರಿ ಹಗಲು ಓದ್ತಾ ಇದ್ದೆ, ಅದನ್ನು ಮನನ್ ಮಾಡ್ಕೊಂಡು ಪಾಠವನ್ನು ಹೇಳ್ತಾ ಇದ್ದೆ. ಎಲ್ಲರೂ ಪರವಾಗಿಲ್ವೇ ಮೇಡಮ್, ಎಷ್ಟು ಬೇಗ ಈ ಭಾಷೆ ಕಲ್ತ್ಕೊಂಡ್ಬಿಟ್ರಲ್ಲ, ಹುಬ್ಳಿ ಧಾರವಾಡದವರು ಬೆಳಗಾವಿದವರು ಅಂತ ಇದ್ರು. ಇಲ್ಲ ಸರ್, ನಾ ಬೆಂಗಳೂರಲ್ಲಿ ಕಲ್ತಿರೋದು ಪರವಾಗಿಲ್ಲ, ಆದರೂ ಸ್ಟಡಿಯಲ್ಲಿ ನೀವು ಇದರಲ್ಲಿ ಚೆನ್ನಾಗಿ ನೀವು ಮಕ್ಕಳಿಗೆ ಮನವರಿಕೆ ಆಗುವಂಗೆ ಅವರಿಗೆ ತಿದ್ದಿ ತೀಡಿ ನೀವು ಪಾಠ ಹೇಳ್ತೀರಿ, ಚೆನ್ನಾಗಿದೆ ಅಂತ ಹೇಳ್ತಾ

0: ಆಗ್ಲಿ ಸರ್ ಅಂತ ಹೇಳಿದೆ. ಮುಂದೆ ಅದೇ ಶಾಲೆಯಲ್ಲಿ 5 ವರ್ಷ ಇದ್ವಿ ನಾವು ಎಲ್ಲರೂ. ಅಂದ್ರೆ ಇನ್ನೂ ಇಷ್ಟ ನಮ್ಮ ಮನೆಯವ್ರನ್ನೂ 1 ವರ್ಷ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದ್ರು KR ಹಾಸ್ಪಿಟಲ್ ಮೈಸೂರಿಗೆ. ಅವರೊಂದು 2 ವರ್ಷ ಅಲ್ಲಿದ್ರು. ನಮ್ಮ ಮಕ್ಕಳು ನಮ್ಮ ತಂಗಿನೂ ಕಲೀಲಿಕ್ಕೆ ನನ್ನ ಜೊತೆಗೆ ಇಟ್ಟರಂತಂದೆ. ಅಂದ್ರೆ ಇಬ್ರು ಜೊತೆಗೆ ಆಗ್ತದ ಅಂತೇಳಿ ಅವಳು ಪ್ರೇಮ ತೆಗ್ಗಿ ಅಂತೇಳಿ ಮುದೋಳದಲ್ಲಿ ಟೀಚರ್ ಇದ್ದಾಳೆ. ಅವರು ನನ್ನ ಹತ್ರ ನಾಗಮಂಗಲದಲ್ಲಿ ಕಲಿತರು. ಆಮೇಲೆ ನಮ್ಮ ತಮ್ಮ ವಕೀಲ್ ಇರ್ತಾರೆ, ಅವ್ರದ್ದು ವಕೀಲ್ ಮುಗಿದಿತ್ತು, ಅವರು ಇದ್ರು. ಹೀಗೆ ಎಲ್ಲರನ್ನು ಒಂದು ಸಮಭಾವನೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರ ಮುಂದೆ ಬರಬೇಕು ಅನ್ನೋದು ನಮ್ಮ ತಂದೆಯವರ ಅಭಿಲಾಷೆ. ಅದಕ್ಕಾಗಿ ಅವರು ನನ್ನ DCH 2 ವರ್ಷಗಳ ಇಬ್ಬರು ಮೇಡಮ್ಗಳು ಅಂತ ಕರಿತಾ ಇದ್ರು. ಅಲ್ಲಿ ಪಕ್ಕದ ಮನೆಯವರೆಲ್ಲ ಕುಳ್ಳು ಮೇಡಮ್, ಉದ್ದು ಮೇಡಮ್ ಅಂತ ಇದ್ರು. ಹೀಗೆ ಇಬ್ರು ಅಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಅವಳು ಕಲಿತ್ಲು. ಮುಂದೆ ಮೈಸೂರಲ್ಲಿ ಎಲ್ಲವನ್ನು ನಾವು, ಅಲ್ಲಿಯೂ ಸಹ ನಮ್ಮ ಗೆಳತಿಯರನ್ನು ಬಹಳ ಆಧಾರದಿಂದ, ಆತ್ಮೀಯತೆಯಿಂದ ನಮ್ಮನ್ನು ಬರ್ಮಾಡ್ಕೊಳ್ತಾ ಇದ್ರು. ಏನ್ರಿ ನೀವು ನಿಮ್ಮ ಊರನ್ನವ್ರು ಯಾರ ದೋತ್ರ ಉಟ್ಕೊಂಡ್ರೆ ನಿಮ್ಮ ಊರ್ ಕಡೆ ಹೊಂಟಾರು ನೋಡ್ರಿ ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರಿಗೆ ನೋಡ್ರಿ ನಿಮ್ಮ ಊರ್ ಕಡೆ ನನ್ ಬಹಳ ಹೆಮ್ಮೆ. ನಮ್ಮ ಊರನವರೆಲ್ಲ ಏನಿಲ್ಲ, ಆದ್ರೂ ಯಾರು ದೋತ್ರ ಪಂಚೆ ಉಟ್ಕೊಂಡು ಹೋಗ್ತಿರ್ತಾರಲ್ಲ, ನನ್ ನೋಡಿ ಖುಷಿ ಆಗ್ತಿತ್ತು ನಮ್ಮ ಕಡೆಯವರೆಲ್ಲ ಅಂತೇಳಿ. ವರ್ಷಕ್ಕೊಂದೆರಡು ಸಲ ಬೆಳಗಾವಿಗೆ ಲೋಕಾಪುರಕ್ಕೆ ಬರ್ತಾ ಇದ್ದೆ. ಮತ್ತೆ ಅಲ್ಲಿ ಎಲ್ಲ ಮಕ್ಕಳು ಸಹ ಬಹಳ ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಲ್ಲಿನ 5-6 ಜನ ಶಿಕ್ಷಕರು, ನಾನು ಮತ್ತೆ ಇನ್ನೊಬ್ರು ಕ್ಲಾರ್ಕ್, ಇಬ್ಬರೇ ಹೆಣ್ಮಕ್ಳು. ಅಂದ್ರೆ ಹೆಣ್ಮಕ್ಳು ಕಲಿಸೋದ್ರಲ್ಲಿಂದ ನಾನು ಒಬ್ಳೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮಕ್ಳು ಎಲ್ಲೂ ಪ್ರವಾಸಕ್ಕೆ ಹೋಗಿರ್ಲಿಲ್ವಂತೆ, ಮೇಡಮ್ ನೀವು ಪ್ರವಾಸಕ್ಕೆ ಶ್ರವಣ ಬೆಳಗೊಳ ಕರ್ಕೊಂಡು ಹೋಗ್ತೀರಾ ಅಂತ. ಆಯ್ತು ಸರ್, ಕರ್ಕೊಂಡು ಹೋಗ್ತೀನಿ. ಅವ್ರು ಏನ್ ಹೇಳಿದ್ರು ನಾನು ಇಲ್ಲ ಅಂತಿಲ್ಲ, ಅವ್ರಿಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಕರ್ಕೊಂಡು ಮಕ್ಕಳಿಗೆ, ಅವ್ರ ತಾಯಿ ತಂದ್ರೆ ನಮ್ಮ ಮಕ್ಳು ಎಲ್ಲೂ ಹೋಗೋದಿಲ್ರಿ, ಬಹಳ ಬಡವರಿದ್ದಾರೆ, ನಾ ಆಯ್ತು ಅಂತೇಳಿ ಎಷ್ಟೋ ಸಲ ನಾನು ದುಡ್ಡು ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನಾನೇ ಮನೆಯಲ್ಲಿ ತಯಾರಿಸಿಕೊಂಡು, ಅಂದ್ರೆ ನಾನು ಹೊರಗೆ ತಿಂತಾ ಇರ್ಲಿಲ್ವಲ್ಲ, ಮಕ್ಕಳಿಗೆ ಆಗಿ ಹೆಚ್ಚಿಗೆ ನಾನು ಮಾಡಿಕೊಂಡು ಅವ್ರಿಗೆ ಪ್ರೀತಿ. ಅವ್ರಿಗೆ ಟೀಚರ್ ಏನ್ ತಗೊಂಡ್ಬಂದ್ರಿ ಅಂತ ಕೇಳ್ತಾರೆ. ಇಷ್ಟು ಪ್ರೀತಿ ನಮಗೆ, ವಿಶ್ವಾಸ ಮಕ್ಕಳ ಜೊತೆಗೆ ಬೆಳೆದಿತ್ತು. ನಾಗಮಂಗಲದಲ್ಲಿ ಎಷ್ಟು ಜನ ನನ್ನ ಪ್ರೀತಿ ನೋಡ್ಕೊಂಡು, ಎಲ್ಲಕ್ಕೂ ಅರ್ಶನ ಕುಂಕುಮ ಕರಿತಾ ಇದ್ರು, ಎಲ್ಲರೂ ಮದ್ವೆ ಕರಿತಾ ಇದ್ರು, ಏನು ಕರಿತಾ ಇದ್ರು. ಹೋಗಿದೆ ಮೇಡಮ್ ನೀವು ಅಡುಗೆ ಮಾಡಬೇಡ್ರಿ ಬರ್ರಿ ಅಂತ. ಇಲ್ಲಪ್ಪ ನಾ ರೊಟ್ಟಿ ಮಾಡಿದ್ರೆ ಅವ್ರು ಬಹಳ ಪ್ರೀತಿ, ನನಗೆ ಏನು ಕೊಡಬೇಡ್ರಿ, ರೊಟ್ಟಿ ತಗೊಂಡು ಹೋಗ್ರಿ, ರೊಟ್ಟಿ ಕೊಡ್ರಿ ಅಂತಿದ್ರು ಅವ್ರು. ಹೀಗೆ ಅಲ್ಲಿ ನನಗೆ ಒಳ್ಳೆ ಆತ್ಮೀಯತೆ, ಒಳ್ಳೆ ಯಾವ ಋಣಾನು ಬಂದೋ ಏನೋ, ಮೊಟ್ಟ ಮೊದಲು ಅಲ್ಲಿ ನನಗೆ ಸರ್ವಿಸ್ ಸಿಕ್ತು. ಅದನ್ನು ಎಂದೆಂದಿಗೂ ನನ್ನ ಜೀವನದಲ್ಲಿ ನಾನು ಮರಿಲಾರದು. ಅದು ನನಗೆ ಬಾಳನ್ನು ಕೊಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿದೆ. ಅದಕ್ಕಾಗಿ ನಾಗಮಂಗಲದಲ್ಲಿ ಪ್ರಥಮ ಸೇವೆ ಮಾಡಿದ್ದನ್ನು ನಾನಿಲ್ಲಿ ಸ್ಮರಿಸಬಹುದು.
1: ಮೇಡಮ್, ಇನ್ನು ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಕೇವಲ ಮಕ್ಕಳ ಒಂದು ಕಲಿಕೆಗೆ ಮಾತ್ರ ಒತ್ತು ಕೊಡದೆ ತಾವು ಒಂದು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಯಲ್ಲೂ ಕೂಡ ತಮ್ಮ ಪಾತ್ರ ಇದೆ. ಅದು ತಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತೆ.
0: ಹೌದು ಮೇಡಮ್, ನಾನು ನಾಗಮಂಗಲದಿಂದ ಮಾರಿಹಾಳಕ್ಕೆ ಟ್ರಾನ್ಸ್ಫರ್ ಆಯ್ತು. ಮಾರಿಹಾಳದಲ್ಲಿ ಅಲ್ಲಿ ಮಾಡೆಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಅಲ್ಲಿ ಸ್ಕೂಲ್ ಇತ್ತು ಪರವಾಗಿಲ್ಲ, ಆದ್ರೂ ಈ ಕರಡಿಗುದ್ದಿ ಹಿಡ್ಕೊಂಡು ಸಾಮ್ರಾ ತನಕ ಮಾಡೆಲ್ ಸ್ಕೂಲ್ ಎಲ್ಲ 8 ಸ್ಕೂಲ್ ನನ್ನ ಅಂಡರ್ದಲ್ಲಿದ್ದು. ನಾನು ಚಿಕ್ಕ ವಯಸ್ಸು ಅಂದ್ರೆ 28-29, ಎಲ್ಲರೂ ಏಜ್ ಆದವರು. ಹೆಂಗಪ್ಪ ನಾನು ಎಷ್ಟು ದೊಡ್ಡ 15 ಸ್ಕೂಲನ್ನು ನಾ ಸಂಭಾಳಿಸ್ಕೊಂಡು ಹೋಗ್ಬೇಕು ಮಾಡೆಲ್ ಸ್ಕೂಲ್ ಅಲ್ಲ ಅಂತೇಳಿ ಬಹಳ ಇದಾಯ್ತು. ಆದ್ರೂ ಅಲ್ಲಿ ಜನರ ಪ್ರೋತ್ಸಾಹದಿಂದ ಇದರಿಂದ 6 ವರ್ಷ ಅಲ್ಲಿ ಮಾಡಿದೆ. ಅನಂತರ ಇಲ್ಲಿ ಸರ್ದಾರ್ ಹೈಸ್ಕೂಲ್ಗೆ ಬಂದಿವಿ, ಸರ್ದಾರ್ ಹೈಸ್ಕೂಲ್ ಟ್ರಾನ್ಸ್ಫರ್ ಮಾಡಿ ತಗೊಂಡಿವಿ. ಅಲ್ಲಿ ಬಂದ ಮೇಲೆ ಪುನಃ ನಾನು ಚಿಂತಾಮಣ್ ರಾವ್ ಸರ್ದಾರ್ ಸ್ಕೂಲ್ ಎಲ್ಲ ಆದ್ಮೇಲೆ ಪ್ರಮೋಷನ್ ಅಂತ ಹೇಳಿ ಈ ರಾಮತೀರ್ಥ ನಗರ್ ಹೈಸ್ಕೂಲ್ ಅಲ್ಲಿ ಮುಖ್ಯೋಪಾಧ್ಯಾಯ ಇದೆ. ಅಲ್ಲಿ ಹೊಸ ನಾನೇನೋ ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ದೂರ. ನಮ್ಮ ಮನೆ ಇರೋದು ಆಂಜನೇಯ ನಗರ. ಆಯ್ತು ಅಂತ ಖುಷಿ ಆದ್ರೆ ನನಗೆ ಇಂಗ್ಲಿಷ್ ಲೆಕ್ಚರರ್ ಬಂದಿತ್ತು ಕಿತ್ತೂರಿಗೆ. ನಮ್ಮ ಮನೆಯವರು ಸ್ವಲ್ಪ ಆರಾಮಿರ್ಲಿಲ್ಲ, ಇಲ್ಲ ನೀನು ಅಷ್ಟು ದೂರ ಬೆಳಿಗ್ಗೆ 8 ಗಂಟೆಗೆ ಹೋಗೋದಂದ್ರೆ 7 ಗಂಟೆಗೆ ಮನೆ ಬಿಡಬೇಕು, ಅಲ್ಲಿ ಹೋಗೋದು ಬೇಡ. ಅಲ್ಲಿ 3 ತಿಂಗಳವರೆಗೂ ನಂಗೆ ಆರ್ಡರ್ ಬಂತು, ಬರ್ರಿ ಬರ್ರಿ ಅಂತೇಳಿ. ದೂರ ಆಗ್ತದೆ ಅಂತ ಬಿಟ್ಟು ಇಲ್ಲಿ ಹೆಡ್ ಮಾಸ್ಟರ್ ಸಿಗ್ತಲ್ಲ ಅಂತೇಳಿ ಇಲ್ಲೇ ಹೋದ್ರು. ಅಲ್ಲಿ ನೋಡ್ರಿ ಏನು ಸ್ಕೂಲ್ ಇಲ್ಲ, ಏನೂ ಇಲ್ಲ, ಬರೀ ಸ್ಯಾಂಕ್ಷನ್ ಮಾಡಿದ್ದಾರೆ ಜಾಗ. ಒಂದು ರೂಮ್ ತಗೊಂಡು ಅಲ್ಲಿ ಮಕ್ಕಳನ್ನ 7-8 ಮಕ್ಕಳನ್ನ ಕರ್ಕೊಂಡು ಹುಡ್ಕೊಂಡು ಅಲ್ಲಿ ರುಕ್ಮಿಣಿ ನಗರ್ ಗೊತ್ತಿರಬಹುದು, ಒಂಟಮೂರಿ ಆಶ್ರಯ ಕಾಲೋನಿ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಶಾಲೆಯನ್ನ ನಿರ್ಮಿಸಬೇಕಾಯ್ತು. ಮುಂದೆ ಹೋದ 8 ದಿವಸಕ್ಕೆ ಆ ಜಾಗ ಅಂದ್ರೆ ಅಲ್ಲಿ ಎಷ್ಟಂತಂದ್ರೆ 8-5 ಎಕರೆ 10 ಗುಂಟೆ ಜಾಗೆಯನ್ನ ಕರೆದು ಭೂಮಿ ಪೂಜೆ ಮಾಡಿದ್ವಿ. ಭೂಮಿ ಪೂಜೆ ಮಾಡಿ ಶಾಲೆ ಕಟ್ಟಡ, ಶಾಲೆ 1-2 ರೂಮ್ ಆಗ್ಬೇಕಾದ್ರೂ ಸುಮಾರು 1-5-6 ತಿಂಗಳು ಬೇಕು. ಒಂದು ರೂಮ್ ಅಲ್ಲಿ ನಾವು ಬಾಡಿಗೆ ತಗೊಂಡು ಅಲ್ಲಿ ಏನೇನು ಇರ್ಲಿಲ್ಲ, ಎಲ್ಲ ನಮ್ಮ ಮನೆಯಿಂದ ತಗೊಂಡು ಹೋಗಿದ್ದೆ. ಚೇ ಪಾಪ ಮಕ್ಕಳು ಬಡವರು, ಚಾಪೆ ಮೇಲೆ ಎಲ್ಲಿ ಕೂಡ್ತಾರೆ ಕೂಡ್ತಾರಲ್ಲ ಅನ್ಕೊಂಡು, ಅವ್ರು ಚಪ್ಪಲಿ ಇರ್ಲಿಲ್ಲ, ಬಹಳ ಬಡವರು. ಅವ್ರು ಗೊತ್ತಾ ಇದ್ರು ತಂದೆಯವ್ರು ಓದ್ಬೇಡ ಅಂತ ಪುಸ್ತಕವನ್ನು ಒಲೆಯಲ್ಲಿ ಹಾಕ್ತಿದ್ರು. ಇಷ್ಟವ್ರಿಗೆ ಯಾವುದು ಗೊತ್ತಿರ್ಲಿಲ್ಲ. ಆ ಮಕ್ಕಳಿಗೆ ಹೀಗೆ ಕೊಡ್ತಾನೆ ಚಾಪೆ, ಮತ್ತೆ ಯಾರು ವಿಸಿಟಿಂಗ್ ಬರೋರಲ್ಲ ಹೊಸ ಸ್ಕೂಲ್ ಅಂತ, ಒಂದು ಚೇರು ಕುರ್ಚಿ ಎಲ್ಲ ನಮಗೆ ಶಾಲೆಗೆ ಏನ್ ಬೇಕು ಎಲ್ಲವನ್ನು ನಾನು ತಂದು ಶಾಲೆಯನ್ನು ನಿಭಾಯಿಸಿದೆ. ಏನ್ರಿ ಮೇಡಮ್ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಿ, ಆದ್ರೆ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಎಲ್ಲಾ ಕೆಲಸವನ್ನು ನಾನೇ ಒಬ್ರು ಶಿಕ್ಷಕರು ಒಬ್ರು ಹೆಡ್ ಮಾಸ್ಟರ್ ಇಬ್ಬರೇ. ಅಂತದ್ರಲ್ಲಿ BEd ದವರು ನಮ್ಮ ಕಾಲೇಜ್ ನಮ್ಮ ಸ್ಕೂಲ್ಗೆ ಪಾಠ ಕೊಡ್ಲಿಕ್ಕೆ ಬಂದ್ರು. ಈ ನಿರ್ಮಲಾ ಭಟ್ಟಲ್ ಇದಾರಲ್ಲ, ಮಹಂತೇಶ್ ನಗರ್ ಸ್ಕೂಲ್ನವರು, ಸಿದ್ದರಾಮೇಶ್ವರ್ ಸ್ಕೂಲ್ನವರು. ಏನ್ ಮಾಡೋದು, ನೋಡಿದ್ರೆ ಒಂದೇ ರೂಮ್, 10x10 ಒಂದೇ ರೂಮ್. ನಾನು ಹೊರಗಡೆ ಮೆಟ್ಲ ಮೇಲೆ ಕೂತ್ಕೊಳ್ತಾ ಇದ್ದೆ. ಆಮೇಲೆ ಅವ್ರಿಗೆ ಮಕ್ಕಳು ಪಾಠ ಮಾಡ್ಲಿ ಅವ್ರಿಗೆ ಅಂತೇಳಿ, ಮತ್ತೆ 8-9 ಕ್ಲಾಸ್ ಅಂದ್ರೆ 10-10 ಮಕ್ಕಳು, ಏನೋ 5-6 ಮಕ್ಕಳು ಇದ್ರಲ್ಲ, ಅವ್ರಿಗೆ ಪಾಠ ಮಾಡ್ತಾರೆ. ಅವ್ರು ಪಾಠ ಮಾಡೋವರೆಗೂ ನಾನು ಹೊರಗೆ ಕೊಡ್ತಾ ಇದ್ದೆ. ಇಷ್ಟು ಮಕ್ಕಳನ್ನ ನಾವು ಮುಂದೆ ಬಾಡಿಗೆ ಕೊಡೋದು, ಲೈಟ್ ಬಿಲ್ ಕೊಡೋದು ಎಲ್ಲ ನಾನು ಏನ್ ಮಾಡ್ಬೇಕು, ನೀವೆಲ್ಲ ಖರ್ಚು ಮಾಡ್ತೀರಿ ಆಮೇಲೆ ಬರ್ಬೇಕಲ್ಲ, ನೀವು ಇಲ್ಲಿ ಬಿಡ್ರಿ ಒಂದ್ 5-6 ವರ್ಷಕ್ಕಾರ ಬರ್ತದಲ್ಲ, ಈಗ ಮತ್ತೆ ಹೆಂಗ್ ನಡಿಬೇಕ್ರಿ ಸ್ಕೂಲು, ನೀವೇನ ಕೊಡಂಗಿಲ್ಲ ಅಂತ ಬಿ ಓ ಆಫೀಸ್ನಾಗ ನಾನು ಹೇಳ್ತಾ ಇದ್ದೆ. ಇಲ್ಲ ಮಾಡಬೇಕಾಗತ್ತೆ. ಎಷ್ಟೋ ಜನ ಬೇರೆ ಬೇರೆ ಸ್ಕೂಲಲ್ಲಿ 2-3 ಕಡೆ ಸ್ಕೂಲ್ ಸ್ಟಾರ್ಟ್ ಆದ್ರು ಅವ್ರು ಸ್ಟ್ಯಾಂಡ್ ಆಗ್ಲೇ ಇಲ್ಲರಿ, ಇದ್ರದ ಮರಿಕಟ್ಟಿ ಬೇರೆ ಬೇರೆ ಕಡೆ ಇಲ್ಲ ಸ್ಟ್ಯಾಂಡ್ ಆಗ್ಲಿಲ್ಲ, ಹೆಡ್ ಮಾಸ್ಟರ್ ಅದು ಬೇಡ ಅಂತ ಬೇರೆ ಕಡೆ ಎಲ್ಲ ಹೋದ್ರು. ನೀವು ನಿಂತು ಮಾಡ್ತಾ ಇದ್ರಲ್ಲ, ಹಗಲು ರಾತ್ರಿ ನಾನು ನಮ್ಮ ಮನೆಗೆ ಬರೋದು ಊಟ ಮಾಡೋದು ಮತ್ತೊಮ್ಮೆ ಸಾಯಂಕಾಲ 6 ಗಂಟೆ ಮೇಲೆ ಸಹ ನಾವು ಹೋಗ್ತಾ ಇದ್ದೆ ಕಟ್ಟಡ ಹೆಂಗ್ ಕಟ್ತಾ ಇದಾರೆ ಅಂತ ಹೇಳಿ. ಹೀಗೆ ಎಲ್ಲರೂ ಇನ್ನೂ ತನಕ ನಾ ಹೇಳ್ಬಾರ್ದು ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಯಾರು ಮಕ್ಕಳು ಫಸ್ಟ್ ಬಂದ್ರೆ ಯಾವ ಸ್ಕೂಲ್ ಇಂದ ಬಂದ್ರೆ ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಇಲ್ಲ ಸರ್, ನೀವೇ ಫೌಂಡರ್, ನೀವೇ ಓಪನರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಸ್ಕೂಲು ಒಳ್ಳೆ ಪ್ಲೇಸ್ ನಲ್ಲಿದೆ, ಮಕ್ಕಳು ಬಹಳ ಜಾಣರಾದ್ರು, ಅವ್ರಿಗೆ ಬಡವರು ಮನೆಯಲ್ಲಿ ಸತ್ಯ ನಾ ರಿಸಲ್ಟ್ ಮನೆಗೆ ಹತ್ತಿರ ಕರ್ಕೊಂಡು ಹೋಗ್ತೇನೆ, ನಮಗೂ ಇದಿರ್ಲಿಲ್ಲ. ಅವರಲ್ಲಿ ನಾನು ನನ್ನ ಸ್ವಾರ್ಥ ಅಂತಾನು ಹೇಳ್ಬೋದು, ಅವರಲ್ಲಿ ನಾನು ಪ್ರೀತಿಯನ್ನ ತೋರಿಸಿ ಅವರಿಂದ ನಾನು ಪ್ರೀತಿ ಪಡ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು. ಹಾಗೆ ಅವರನ್ನೇ ಸ್ವಲ್ಪ ಏನಾದರೂ ತಿನ್ಲಕ್ ಕೊಟ್ಟು ಇದನ್ ಮಾಡಿ ಅವ್ರನ್ನ ಮನವೊಲಿಸಿ ಅಭ್ಯಾಸಕ್ಕೆ ಕೊಡ್ತಾ ಇದ್ದೆ. ಇದರಿಂದ ಅವರಲ್ಲಿ ಆಸಕ್ತಿ ಹೊಡ್ತು. ಮುಂದೆ ಈಗ ಅದು ಪಬ್ಲಿಕ್ ಸ್ಕೂಲ್ ಆಗಿದೆ. ಟ್ರೆಜರಿ ಸತ್ಯಕ್ಕೆ ದಾನಿಗಳಿಂದ ಟ್ರೆಜರಿ ತಗೊಂಡೆ, ದಾನಿಗಳಿಂದ ಊಟದ ತಟ್ಟೆ, ಇದು ನಾವು ಏನು ಯಾರಿಂದ ಏನು ಅಸ್ಪೆಕ್ಷನ್ ಮಾಡಲ್ಲ, ನೀವು ಕೊಡೋದಾದ್ರೆ ಸ್ಕೂಲಿಗೆ ಕೊಡ್ರಿ ಅಂತ. ಇಲ್ರಿ ಬೇರೆ ಬೇರೆಯವರು ಸರ್ಟಿಫಿಕೇಟ್ ಕೊಡಕ್ಕೆ ಮಾಡ್ತಾರೆ, ನೀವು ಅಂತ ನನಗೇನಿಲ್ಲ, ಸ್ಕೂಲಿಗೆ ನಿಮ್ಗೆ ಏನ್ ಇಷ್ಟ ಅನ್ಕೊಂಡ್ರಿ, ಈಗ ನೀರಿನಿಲ್ಲ, ಮಕ್ಕಳಿಗೆಲ್ಲ ಹಸ್ಕೊಳಕ್ಕಿಲ್ಲ, ಮತ್ತೆ ನೀರಿನ ಒಬ್ಬರು ವಾಟರ್ ಸಪ್ಲೈ ಅವ್ರು ಬಂದ್ರು, ಅವ್ರು ನನ್ನ ಮಗನ ಅಡ್ಮಿಷನ್, ನೀವು ನಮ್ಮನ್ನ ಸ್ಕೂಲಿಗೆ ನೀರು ಹಾಕೊಡ್ರಿ, ನಳ ಕುಡಿಸ್ಕೊಡ್ರಿ, ನಳ ಕುಡಿಸ್ಕೊಟ್ರು. ಹೀಗೆ ನಾ ಏನ್ ಹೇಳ್ತೀನೋ ಅವರೆಲ್ಲ ಸ್ಕೂಲಿಗೆ ಹೇಗೆ ಮಾಡ್ತಿರಲ್ರಿ ಮೇಡಮ್ ಅಂತೇಳಿ ಬಹಳ ಹೋತ. ಮುಂದೆ ಬೋರ್ ಹಾಕ್ಸಿದ್ವಿ, ಒಂದು ಬೋರ್ ಕೆಟ್ಟ ಹೋಯ್ತು, ಆದ್ರೂ ನಾ ಧೃತಿ ಕೆಡ್ಲಿಲ್ಲ, ಇನ್ನೊಂದು ಬೋರ್ ತೆಗ್ಸಿದೆ. ಮೇಡಮ್ ಆ ಬೋರ್ಗೆ ಆಗ 20,000 ರೂಪಾಯಿ ಇದಾಗಿದೆ, 20,000 ಬೋರ್ ಆಗಂಗಿಲ್ರಿ ಸರ್ ಅಂದ್ರು, ಇಲ್ಲಿ ನೋಡೋಣ ಅಂತ ಹೇಳಿ ಮತ್ತೊಂದು ಬೋರ್ ತೆಗ್ಸಿದೆ. ಅವೆಲ್ಲ ಹಣಗಳು ಮುಂದೆ 4-5 ವರ್ಷಕ್ಕೆ ಬಂದವು, ಅದೇ ನಿತ್ಯ ಇಲ್ಲ. ಅದು ತಕ್ಷಣ ಹಾಕಬೇಕಿಲ್ಲ, ನಮ್ಮ ಸರ್ ನಮ್ದು ಮೊದಲು ಕಾಂಟ್ಯಾಕ್ಟ್ ಲೆಸಸ್ ಮೇಲೆ ಇತ್ತು, ಸಂಬಳ ಕಡಿಮೆ ಇತ್ತು, 570 ಪೇಮೆಂಟು. ಈಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದ್ಮೇಲೆ ಸರ್ದಾರ್ ಹೈಸ್ಕೂಲ್ ಮೇಲೆ ನಮ್ಮ ಪರ್ಮನೆಂಟ್ ಆಯಿತು, ಚೆನ್ನಾಗಿ ಪೇಮೆಂಟ್ ಆಯಿತು. ದೇವರದಿಂದ ನನ್ನ ಆಶೆಗಳೆಲ್ಲ ಈಡೇರಿಸಿ ಹಣದ ಸಹಾಯವು ನನಗೆ ನೀಡಿದರು. ಆಮೇಲೆ 7-8 ಟ್ರೆಜೆಗಳನ್ನ ದೇಣಿಗೆಯಾಗಿ ತೆಗೆದುಕೊಂಡೆ ಶಾಲೆಗೆ, ಮತ್ತೆ ಕುಡಿಯುವ ನೀರಾಯಿತು, ಆಮೇಲೆ 5-6 ರೂಮ್ ಆಯ್ತು, ಆಮೇಲೆ ಸೈನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ದಾನಿಗಳಿಂದ ಕಟ್ಸ್ಕೊಂಡೆ. ಆಮೇಲೆ ನಮ್ಮ ಈ ದಿನೇಶ್ ನಾಶಿಪುಡಿ ಡಾಕ್ಟರ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರ ಮಕ್ಕಳಿಗೆ ಚೆಕಪ್ ಮಾಡ್ತಾ ಇದ್ರು. ಆಮೇಲೆ ಬ್ರಹ್ಮಕುಮಾರಿ ಸಮಾಜರು ಬಂದು ಮಕ್ಕಳಿಗೆ ನೀತಿ ಶಿಕ್ಷಣ ಕೊಡ್ತಾ ಇದ್ರು. ನಾನು ಬ್ರಹ್ಮ ಸಮಾಜಕ್ಕೆ ರಜೆ ಇದ್ದಾಗ ಹೋಗ್ತಾ ಇದ್ವಿ, ಅಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಅವರು ಬಂದು ನಮಗೆ ಮಕ್ಕಳಿಗೆ ನೀತಿ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ನಾನೇ ಸ್ವತಃ ಯೋಗ ಟೀಚರ್ ಇದ್ದೆ, ಸಿದ್ಧಿ ಸಮಾಧಿ ಯೋಗವನ್ನು ಕಲ್ತ್ಕೊಂಡಿದ್ದೆ, ಆಮೇಲೆ ಪತಂಜಲಿ ಯೋಗವನ್ನು ಕಟ್ಕೊಂಡಿದ್ದೆ, ಇನ್ನೊಂದು ಯಾವುದೋ ಕೋರ್ಸ್, 3 ಕೋರ್ಸ್ ಮಾಡಿದ್ದೆ ಯೋಗಾನು. ಯೋಗದಿಂದ ನಮ್ಮ ದೇಹದ ಆರೋಗ್ಯ ಸದೃಢ ಆಗ್ತದ. ಮಕ್ಕಳಿಗೂ ಯೋಗನ ಕಲಿಸಬೇಕು. ಯಾರಾದರೂ ಟೀಚರ್ ಇಲ್ಲದ್ರೆ ಅಭ್ಯಾಸ ಬ್ಯಾಸರ ಬೇಜಾರಾಗಿದೆ ಅಂದ್ರೆ ನಾನು ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಯೋಗ, ಮುದ್ರೆ, ಪ್ರಾಣಾಯಾಮ ಕಲಿಸೋದ್ರಿಂದ ಮಕ್ಕಳಲ್ಲಿ ಧ್ಯಾನ ಇರೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಅವರಿಗೆ ಯಾವುದೇ ರೀತಿಯ ನೆಗೆಟಿವ್ ವಿಚಾರ ಬರೋದಿಲ್ಲ, ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ನೋಡ್ರಿ, ನಾವು ಎಷ್ಟು ಒಳ್ಳೆಯದನ್ನ ಮಾಡ್ತೇವೆ, ನಮ್ಮ ಸುತ್ತಲೂ ಸಹ ಅದೇ ಭಾವನೆ, ಒಂದು 2-3 ಮೀಟರ್ ದೂರ ಆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಪ್ರೇಯರ್ ಮಾಡೋದ್ರಿಂದ. ಮಕ್ಕಳಿಗೆ ಇನ್ನೊಂದು ಏನಂತಂದ್ರೆ ಪ್ರಾರ್ಥನೆ ಮಾಡುವಲ್ಲಿ ವಚನಗಳನ್ನು ಓದಿಸ್ತಾ ಇದ್ದೆ. ಯಾರು ಚೆನ್ನಾಗಿ ಹೆಚ್ಚು ವಚನಗಳನ್ನ ಹೇಳ್ತಾರ, ಒಂದು ತಿಂಗಳಿಗೆ ಒಂದ್ಸಲ ಅವರಿಗೆ ನಾನು ಪುಸ್ತಕಗಳನ್ನು ಕೊಡ್ತಾ ಇದ್ದೆ. ಮತ್ತೆ ಒಂದೊಂದ್ಸಲ ವಚನಗಳ ಬಗ್ಗೆ ಟೆಸ್ಟ್ಗಳನ್ನು ನಡ್ತಾ ಇದ್ದೀವಿ, ವಚನ ಬರೆಯುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಹೀಗೆ ಮತ್ತೆ ಅಷ್ಟೇ ಅಲ್ಲದೆ ಕಾರಂಜಿ, ಪ್ರತಿಭಾ ಕಾರಂಜಿ ನಡೆಸ್ತಾ ಇದ್ರು ಸ್ಕೂಲಲ್ಲಿ. ಅವಾಗ ನಾನೇ ಗಾಡಿ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದೆ ಕಣ್ಣವರಿಗೆ, ಏನು ದೂರ ಇಲ್ಲ, ಮತ್ತೆ ಬಸ್ಸಿಗೆ ಅವಾಗೆಲ್ಲ ಬಸ್ಸಿಗೆ ದುಡ್ಡು ಕೊಡಬೇಕಲ್ಲ, ಅವ್ರ ಟಿಕೆಟ್ ರೊಕ್ಕ ಸಹ ನಾನು ತುಂಬ್ತಾ ಇದ್ದೆ. ಹೀಗೆ ನಾನು ಹೇಳಬಾರ್ದು, ಅದೇ ನಾನು ಮೊದಲು ಇಷ್ಟು ಕಷ್ಟಪಟ್ಟಿದ್ದೀನಿ ಸ್ಕೂಲ್ಗೆ, ಅದು ಇನ್ನೂ ತನಕ ನನಗೆ ಜ್ಞಾಪಕ ಉಳಿತದೆ. ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಮಕ್ಕಳು ಫೀಸು ಏನು ಜಾಸ್ತಿ ಇರಲಿಲ್ಲ, 20-25 ರೂಪಾಯಿ ಏನೋ ಅಷ್ಟೇ ಇರ್ತದೆ, ಅದನ್ನು ಸಹ ಆ ಟೈಮ್ನಲ್ಲಿ ತುಂಬಬೇಕಲ್ಲ. ಮಕ್ಕಳಿಗೆ ಹೇಳ್ತಾ ಇದ್ದೆ ಕೊಡಿ ಕೊಡಿ ಅಂದ್ರೆ ಅವ್ರಿಗೂ ಹಣದ ಬೆಲೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಹಣದ ಬೆಲೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೆ. ಆ ಹಣವನ್ನು ಸಹ ಇನ್ ಟೈಮ್ನಲ್ಲಿ ಕೊಡ್ತಾ ಇರಲಿಲ್ಲ, ನಾನು ಆ ಹಣವನ್ನು ಕೊಟ್ಟು ಶಾಲೆಯ ಬಿ ಓ ಆಫೀಸ್ಗಳು ತುಂಬಿ ಅವ್ರಿಗೆ ಈ ಶಾಲೆ ಹಿಂದೆ ಉಳಿದಿದೆ ಅದಕ್ಕೂ ಇಲ್ಲ ಅಂತ ಅನ್ನಿಸ್ಕೋಬಾರ್ದಲ್ಲ, ಅದಕ್ಕಾಗಿ ನಾನೇ ತುಂಬಿ ಮುಂದೆ ಅವ್ರಿಗೆ ಎಕ್ಸಾಮ್ ಇದ್ದಾಗ ಒಂದೊಂದು ಮಕ್ಕಳು ಕೊಡ್ತಾ ಇದ್ರು, ಒಂದು ಮಕ್ಕಳು ಕೊಡ್ತಾ ಇರಲಿಲ್ಲ ಇರಲಿ ಅಂತೇಳಿ. ಈಗ ನೋಡ್ರಿ, 10-12 ಇದ್ದ ಮಕ್ಕಳು ಈ ಪಬ್ಲಿಕ್ ಶಾಲೆಯಾಗಿ 500-600 ಮಕ್ಕಳಿದ್ದಾರೆ. ಹೀಗಿರೋದ್ರಿಂದ ನನಗೆ ಆ ಸ್ಕೂಲ್ ನೋಡೋದಕ್ಕೆ ಹೆಮ್ಮೆ ಅನಿಸ್ತದ. ಆ ಶಾಲೆಗೂ ನಾನು ಡೊನೇಟ್ ಮಾಡಿದ್ದೀನಿ ರಿಟೈರ್ಡ್ ಆದ್ಮೇಲೆ. ಅಷ್ಟೇ ಅಲ್ಲದೇ ಯಾವಾಗಾದ್ರೂ ನಮ್ಮನ್ನ ಫಂಕ್ಷನ್ ಇದ್ದಾಗ ಕರೆಸ್ತಾರೆ, ಮಕ್ಕಳಿಗೆ ಸ್ವಲ್ಪ ಬೋಧನೆ ಮಾಡಿ ಅಂದೆ. ನಾನು ಸ್ಕೂಲಲ್ಲಿ ಬಂದ ಕೂಡ ಎಲ್ಲರೂ ಶರಣು ಶರಣಾರ್ಥಿ ಅಂತಿದ್ರು, ಯಾಕಂತಂದ್ರೆ ಅವ್ರಿಗೆ ವಚನಗಳನ್ನು ಹೇಳಿಸ್ತಾ ಇದ್ದೀವಲ್ಲ, ಅದಕ್ಕೆ ಮತ್ತು ಓಂ ನಮ ಶಿವಾಯ ನಾನು ಅಂತ ಇದ್ರು. ಹೀಗೆ ಬಸವಣ್ಣರ ವಚನಗಳನ್ನ ಅವರಲ್ಲಿ ಮನದಟ್ಟು ಆಗುವಂತೆ ಬಿದ್ರು. ಅವರು ಅದೇ ರೀತಿ ದಿನ ಒಂದೊಂದು ವಚನ ಕಳ್ಕೊಂಡ್ಬರ್ರಿ, ಒಂದು ತಿಂಗಳಲ್ಲಿ ಯಾರು ಹೆಚ್ಚು ವಚನಗಳನ್ನ ಹೇಳ್ತಾರೆ ಒಂದು 5 ನಿಮಿಷಕ್ಕೆ ಅಂತವ್ರಿಗೆ ನಾವು ಬಹುಮಾನ ಕೊಡ್ತೀರಿ. ಅನ್ನಕ್ಕೆ ಮಕ್ಕಳು ಅದೇ ರೀತಿಯ ಖುಷಿಯಿಂದ ನೋಡ್ರಿ. ಶಿಕ್ಷಕರು ಹೇಳಿದ್ದು ಅವರಿಗೆ ಗೋಡೆ ಹಸಿ ಗೋಡೆ ಮೇಲೆ ಹಳ್ಳ ಹೋಗೋದನ್ನು ಕುಂತು ಬಿಡ್ತದೆ. ಅದೇ ಮನೆಯಲ್ಲಿ ಹೇಳಿದ್ರೆ ಅವ್ರಿಗೆ ಆಗಂಗಿಲ್ಲ. ಅದಕ್ಕಾಗಿ ಮಕ್ಕಳು ನಮ್ಮ ಮಕ್ಕಳು ಬಹಳ ಹುಷಾರಾಗ್ಯಾರ ಈಗ, ಸ್ಕಾಲರ್ಶಿಪ್ ಬಂದೈತ್ರಿ ಸರ್ ಮೇಡಮ್, ಬಹಳ ಜಾಣರಾಗಿದ್ದಾರೆ ಈಗ, ತಂದೆ ತಾಯಿಗಳು ಸ್ವಲ್ಪ ಕೆಲಸ ಮಾಡ್ತಾರ್ರಿ ಅವರು, ಹೀಗೆ ಯಾವುದು ನಮ್ಗೆ ತೊಂದರೆ ಕೊಡಂಗಿಲ್ಲರಿ. ಮೊದಲಾದ್ರೆ ಏನೋ ಬಹಳ ಮಾತಾಡ್ತಾ ಇದ್ರು, ಏನು ನಮ್ಗೆ ಸಹಕಾರ ಕೊಡ್ತಾ ಇದ್ದಿಲ್ಲ ಅಂತ. ಹೀಗೆ ಮಕ್ಕಳ ಮನವನ್ನು ಒಲಿಸುವುದು ಶಿಕ್ಷಕರ ಕೈಯಲ್ಲಿ ಇದೆ. ಪಾಲಕರನು ಮನೆಯಲ್ಲಿ ಪಾಲಕರನು ಆ ರೀತಿ ಮಾಡಬೇಕು, ಮಕ್ಕಳು ಅದರಂತೆ ಕಲಿಬೇಕು. ಆಮೇಲೆ ಇವ್ರು ಮೂರು ಜನದೂ ಇದೆ ಇಲ್ಲಿ, ಶಿಕ್ಷಕರು, ಮಕ್ಕಳು ಮತ್ತು ಪಾಲಕರು. ಆಟದಲ್ಲಿ ನಮ್ಮ ಶಾಲೆ ಮುಂದೆ ಬರ್ತಾ ಇತ್ತು, ಆಮೇಲೆ ಪಾಠದಲ್ಲೂ ಮುಂದೆ, ಕಾರಂಜಿ ಪ್ರತಿಭಾ ಕಾರಂಜಿದಲ್ಲೂ ಮುಂದೆ ಇರ್ತಿತ್ತು. ಮತ್ತೆ ಬಿಎ ಒಳಗೆ ಬಂದ್ರೆ ಒಳ್ಳೆ ಪ್ರಶಾಂತ ಸ್ಥಳ ಇದೆ ಅಂತೇಳಿ ಅವ್ರು ಏಳಾದ್ರೂ ಹೋಗ್ತಾ ಇರ್ಲಿಲ್ಲ, ಹೊರಗಡೆ ಕುಂತು ಬಿಡ್ತಾ ಇದ್ರು. ಏನ್ರಿ ಸರ್ ನಾವು ಮುಂಜಾನೆ 10 ಗಂಟೆಗೆ ಬಂದಿವ್ರಿ ಅಂತ ಹೇಳ್ತಾ ಇದ್ರು. ಇಲ್ರಿ ನಿಮ್ ಶಾಲೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ರೀ, ಸೈಲೆಂಟ್ ಆಗಿದೆ, ಮತ್ತೇನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ನಮ್ಮನೆ ಶಾಲೆ ಹಿಂದ್ಗಡೆನೆ ಶಿವಾಲಯ ಇದೆ, ಇಲ್ಲಿ ಹರ್ಷ ಹೋಟೆಲ್ ಹತ್ರ ಶಿವಾಲಯ ಅಂತಿದೆ. ಆ ಶಿವಾಲಯ ದೇವರ ಅನುಗ್ರಹದಿಂದಲೇ ಆ ಶಾಲೆ ಮುಂದೆ ಬಂದಿತ್ತು, ನನ್ನಿಂದ ಏನಲ್ಲ ಅಂತ ಹೇಳಿದೆ ನಾನು. ಹೀಗೆ ನಮ್ಮ ಶಾಲೆಯ ಬಗ್ಗೆ ಅನೇಕ ಹೇಳ್ಬೇಕಂತಂದ್ರೆ ಬೇಕಾದಷ್ಟಿದೆ. ಮತ್ತು ಎಲ್ಲ ಮಕ್ಕಳಿಗೆ ನಾವು ಏನೇನು ಬೇಕು ಯಾವುದೂ ಕೊರತೆ ಆಗದಂತೆ ಅವರಿಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಬಟ್ಟೆಗಳನ್ನ, ಪುಸ್ತಕಗಳನ್ನ ಸರ್ಕಾರದಿಂದ ಬರ್ತಿತ್ತು, ಆದರೂ ಅದನ್ನ ಮಕ್ಕಳಿಗೆ ತಲುಪಿಸುವಂತ ರೀತಿ, ಆಮೇಲೆ ಮಕ್ಕಳು ದುಡಿಬೇಕು, ಅವ್ರ ಶ್ರಮಜೀವಿಗಳಾಗಬೇಕು ಅನ್ನೋ ಸಲುವಾಗಿ ನಾವು ಹಾರ್ಟಿಕಲ್ಚರ್ ತರಕಾರಿಗಳನ್ನ ಬೆಳೆಸೋದು ಹಚ್ಚಿದ್ದೀವಿ. ಹೂಗಳನ್ನ ಅವ್ರ ಆ ಗಿಡಗಳಿಗೆ ನಿಮ್ ನಿಮ್ ಹೆಸರಿಟ್ಬಿಡ್ರಿ ಅಂತ ಹೇಳ್ತೀವಿ. ಯಾವ ಗಿಡ ಚೆನ್ನಾಗಿ ಬರ್ತದ ಅವ್ರಿಗೆ ನಾ ಪ್ರೈಜ್ ಕೊಡ್ತೀನಿ. ಹೀಗೆ ಹೂವಿನ ಗಿಡಗಳನ್ನು, ತರಕಾರಿ ಗಿಡಗಳನ್ನ ಹಚ್ತಾ ಇದ್ರು. ಹೀಗೆ ಮಕ್ಕಳಿಗೆ ಮಣ್ಣಾಗ್ತದೆ, ಕೈ ಹೊಲಸಾಗ್ತದೆ ಅಂತೇಳಿ ಹಾಗೆ ಕೊಡ್ತಾ ಇರ್ಲಿಲ್ಲ, ಅದನ್ನು ನೀವು ಮಾಡಬೇಕು, ಕೈ ಕೆಸರಾದರೆ ಬಾಯ್ ಮೊಸರು ಅಂತ ಅವ್ರಿಗೆ ಹೇಳಿದಾಗ ಗೊತ್ತಾಗ್ತಿತ್ತು. ಹೀಗೆ ಮಕ್ಕಳಿಗಾಗಿ ನಾವು ಎಷ್ಟು ಮಾಡಿದ್ರು ಕಡಿಮೆ. ಹೇಳ್ತಾರಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳೇನ್ರಿ ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತಾರ. ಆದರೆ ಅವರಲ್ಲಿ ಒಳ್ಳೆಯ ತತ್ವಗಳನ್ನು ಬಿಂಬಿಸಬೇಕು, ಅವರನ್ನು ಹೋರಾಡುವಂತ. ನೀನು ಸ್ಟ್ರಗಲ್ ಈಸ್ ದ ಸೈನ್ ಆಫ್ ಲೈಫ್, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದಟ್. ಎಲ್ಲಾ ಶಕ್ತಿ ನಮ್ಮಲ್ಲಿದ್ದಾರೆ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತಾರೆ, ಎಲ್ಲಿ ಇಲ್ಲ, ಅಂಗೈಯಲ್ಲೇನೆ ಆರೋಗ್ಯ ಇದೆ. ಅಡಿಗೆ ಮನೆಯೇ ಔಷಧಿ ನಮಗೆ. ಎಲ್ಲ ನೋಡ್ರಿ, ಅರಿಶಿನ ತಗೊಳ್ರಿ, ದಾಲ್ಚಿನ್ನಿ ತಗೊಳ್ರಿ, ಜೀರಿಗೆ ತಗೊಳ್ರಿ, ಎಲ್ಲದರಲ್ಲೂ ಔಷಧಿ ಇದೆ. ನಾವು ಬೇರೆ ರಾಜಶೇಖರ್ ಡಾಕ್ಟರ್ ಮೊನ್ನೆ ಒಂದ್ಸಲ ಹೇಳಿದ್ರು, ನೀವು ದವಾಖಾನೆ ಬರಬೇಡ್ರಿ ಅಂತ ಹೇಳ್ತಿದ್ರು ಅವ್ರು. ದವಾಖಾನೆ ಅಂದ್ರೆ ನಿಮ್ಗೆ ಏನೈತೆ ಅಷ್ಟಕ ಕೊಡ್ತಾರೆ ತಾತ್ವಿಕವಾಗಿ, ಅದ್ರ ಮೂಲ ಕಂಡು ಹಿಡೀರಿ, ಯಾಕೆ ಈ ರೋಗ ಬಂತು, ಯಾಕೆ ಹಿಂಗೆ ಕೆಮ್ಮ ಬಂದು, ಯಾಕೆ ನೆಗಡಿ, ಅದ್ರ ಮೂಲ ಕಂಡು ಹಿಡೀರಿ. ನಾವೇನೋ ತಾತ್ಪೂರ್ತಕವಾಗಿ ಔಷಧನ ಕೊಡ್ತೀವಿ, ಆದರೆ ನಿಜವಾಗ್ಲೂ ವೈದ್ಯರು ನೀವೇ. ಅಂಗೈಯಲ್ಲಿ ಆರೋಗ್ಯ ಅಂದ್ರೆ ನೀವೇ ಅದನ್ನ ಇದು ಮಾಡಬೇಕು, ನಮ್ಮ ಹತ್ರ ಬರಬೇಡ್ರಿ ಅಂತ ಸ್ವತಃ ರಾಜಶೇಖರ್ ಡಾಕ್ಟರ್ನ ಹೇಳ್ತಾ ಇದ್ರು. ಹೀಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ನಮ್ಮ ಶಾಲೆ ಎತ್ತಿದ ಕೈ ಅಂತಾನ ಹೇಳ್ಬೋದು. ಹಾಗೆ ಮಕ್ಕಳಲ್ಲಿ ಸಂಸ್ಕೃತಿ ಮನೆ ಮತ್ತು ಶಾಲೆಯಿಂದ ಕೊಡಬೇಕು. ಒಳ್ಳೆ ಸಂಸ್ಕೃತಿ ಇದ್ರೆ ಮಾತ್ರ ಮಹಾನರಾಗ್ತಾರೆ. ಇತಿಹಾಸ ಪುರುಷರ ಮತ್ತು ವಿಜ್ಞಾನಿಗಳ ಶರಣರ ಚರಿತ್ರೆಗಳನ್ನ ಓದಬೇಕು. ಅವ್ರು ಹೆಂಗೆ ಕಷ್ಟಪಟ್ಟರು, ಹೆಂಗೆ ತಿಳ್ಕೊಂಡ್ರು ಅಂತ ನಾವು ಆ ರೀತಿ ಮುಂದೆ ಬರಬೇಕು. ನಾವು ಇತಿಹಾಸಗಳನ್ನು ಓದಬೇಕು, ಚರಿತ್ರೆಗಳನ್ನ ತಿಳ್ಕೋಬೇಕು ಅಂತ ಅವರಲ್ಲಿ ಬಿಂಬಿಸುವುದೇ ಒಂದು ಮುಖ್ಯ ಉದ್ದೇಶವಾಗಿದೆ.
2: ಸ್ನೇಹಿತರೇ, ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಅವರ ಮನದಾಳದ ಮಾತುಗಳನ್ನು, ಸಾಹಿತ್ಯದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business. Gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ

ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380565483.

0: Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 9380564.

ಎಲ್ಲರಿಗೂ ನಮಸ್ಕಾರ. ಭಾವ ಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಭಾವಗೀತೆಗಳನ್ನ ಕೇಳ್ತೀವಿ. ಹಾಗಿದ್ರೆ ಆ ಗೀತೆ ಬರೆದವರು ಯಾರು, ಯಾವ ಕವಿ ರಚಿಸಿದ ಗೀತೆ ಇದು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಆ ಪ್ರಶ್ನೆಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡಲು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಮಾತನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ನಾನು ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು, ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕುವೆಂಪು ಅವರು. ಕನ್ನಡದ ಎರಡನೇ ರಾಷ್ಟ್ರಕವಿ ಅಂತಾನೆ ಹೇಳಬಹುದು. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ, ವಾಪಸ್ ಬಂದ ಮೇಲೆ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90

ಈ ಕನಸು ಜಯ ಭಾರತ ಜನನೀಯ ತನುಜಾತಿ. ಈ ನಾಡಗೀತೆಯನ್ನ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತಲ್ವಾ? ಕರ್ನಾಟಕದ ಈ ನಾಡಗೀತೆ ಬರೆದವರು ನಮ್ಮ ಕುವೆಂಪು ಅವರು.

ಚೆಲುವಾದ ಪ್ರಕೃತಿಯ ಮಡಿಲು, ಎಳೆ ಬಿಸಿಲಿದೆ, ತಿಳಿಗೊಳದೆ ಅಲೆಗಳು ನಲಿಯುವ ಚಂದದ ನೋಟ, ತಂಪಾದ ಗಾಳಿ, ಅರಳಿದ ಹೂ ಸೊಬಗು, ಸೊಕ್ಕಿದ ಗಿಳಿ ಬಳಗ, ಇವುಗಳೆಲ್ಲ ಇದ್ದು ಒಲಿದ ಜೀವ ಜೊತೆಗಿಲ್ಲದಿದ್ದರೆ ಎದೆ ಕಳವಳಿಸುತ್ತ ಹಾಡುಬಾ, ಕೂಡುಬಾ, ಬೇಗ ಬಾ ಎಂದು ಒಲಿದ ಜೀವಕ್ಕಾಗಿ

ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಜಯ ಭಾರತ ಜನನೀಯ ತನುಜಾತೆ, ಎಲ್ಲಾದರೂ ಇರು ಎಂತಾದರೂ ಇರು, ಓ ನನ್ನ ಚೇತನ ಆಗುನಿ ಅನಿಕೇತನ, ಹೀಗೆ ರಾಷ್ಟ್ರಕವಿ ಕುವೆಂಪು ಅವರ ಹಲವಾರು ಕನ್ನಡದ ಕವಿತೆಗಳು ಕನ್ನಡಿಗರ ಮನದಲ್ಲಿ ಮನೆ ಮಾಡಿವೆ. ಕಾರ್ಯಕ್ರಮದಲ್ಲಿ ಈಗ

ಜಗದಕವಿ ಯುಗದಕವಿ ಕುವೆಂಪು ಅವರು ಕನ್ನಡದ ಸಾಹಿತ್ಯ ಆಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಗೌರವ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಸೋಕ್ ಸಾಧ್ಯನ? ಖಂಡಿತ ಇಲ್ಲ ಅಂತ ಕಳೆದ ಸಂಚಿಕೆಯಲ್ಲಿ ಅಂದಿದ್ದೆ, ಆದ್ರೆ ಒಂದೆರಡು ಸಂಚಿಕೆಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ವೇಣುಧ್ವನಿ 90.4 FM.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸಖಿ ಒನ್ ಸ್ಟಾಪ್ ಕೇಂದ್ರ. ಈ ಒಂದು ಕೇಂದ್ರದ ಕುರಿತು, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗ್ಡೆಯವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ತೆ ಸರ್.
0: ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ಮಾತನಾಡೋಣ. ಅದಕ್ಕಿಂತ ಮುಂಚೆ ಮಿಷನ್ ಶಕ್ತಿ, ಇದರ ಬಗ್ಗೆ ತಿಳಿಸಿ
1: ಸರ್. ಮಿಷನ್ ಶಕ್ತಿ ಅನ್ನೋದು ಇದು ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ. ಈ ಮಾರ್ಗಸೂಚಿಯಲ್ಲಿ ಯಾವ ವಿಭಾಗದಲ್ಲಿ ಏನೇನು ಕೆಲಸಗಳಾಗ್ತಾ ಇದಾವೆ ಅಂತ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು ಒಂದು ಮಾರ್ಗಸೂಚಿ ಸರ್. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎರಡು ಕಾಲಮನ್ನು ಕ್ರಿಯೇಟ್ ಮಾಡ್ತಾರೆ, ಒಂದು ಸಂಬಳ, ಇನ್ನೊಂದು ಸಾಮರ್ಥ್ಯ ಅಂತ. ಸಂಬಳದಲ್ಲಿ ನಮಗೆ ತಾವು ಹೇಳ್ದಂಗೆ ಸಖಿ ಒನ್ ಸ್ಟಾಪ್ ಬರುತ್ತೆ, ಭೇಟಿ ಬಚಾವೋ ಭೇಟಿ ಪಡಾವೋ ಒಂದು ಸ್ಕೀಮ್ ಬರುತ್ತೆ, ಜೊತೆಗೆ ಮಹಿಳಾ ಸಹಾಯವಾಣಿ ಮತ್ತು ನಾರಿ ಅದಾಲತ್ ಅಂತ ಈ ನಾಲ್ಕು ಯೋಜನೆಗಳು ಸಂಬಳದಲ್ಲಿ ಬರ್ತವೆ. ಇನ್ನು ಸಾಮರ್ಥ್ಯದಲ್ಲಿ ಬಂದುಬಿಟ್ಟು ಮಾತೃವಂದನ ಒಂದು ಯೋಜನೆ ಬರುತ್ತೆ.

0: ಮಹಿಳಾ ಸಬಲೀಕರಣ ಘಟಕ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಘಟಕಗಳಿದ್ದಾವೆ. ಶಕ್ತಿ ಸದನ ಅಂತ ಒಂದು ಯೋಜನೆ ಬರುತ್ತೆ. ದೆನ್ ಸಖಿ ನಿವಾಸ ಅಂತ ಒಂದು ಯೋಜನೆ ಇದೆ. ಇದರ ಜೊತೆಗೆ ಸಾಮರ್ಥ್ಯದಲ್ಲಿ ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಅಂಗನವಾಡಿ ಕಮ್ ಕ್ರಚ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಜೊತೆಗೂಡಿ ಮಿಷನ್ ಶಕ್ತಿಯಾಗಿ ಕಾರ್ಯನಿರ್ವಹಿಸುವಂಥದ್ದು. ಈಗ ತಾವು ಕೇಳ್ತಿರೋ ಹಂಗೆ ಈ ಸಂಬಳದಲ್ಲಿ ಸಖಿ ಒನ್ ಸ್ಟಾಪು, ಸಖಿ ಒನ್ ಸ್ಟಾಪು ಒಂದು ಮುಖ್ಯವಾದಂತಹ ಯೋಜನೆ ಈ ಮಿಷನ್ ಶಕ್ತಿಯಲ್ಲಿ. ಸಮಾಜದಲ್ಲಿ ಏನಾಗುತ್ತಂದರೆ ವೈವಾಹಿಕ ಜೀವನ ಇರಲಿ ಅಥವಾ ಕುಟುಂಬದಲ್ಲಿ ಬದುಕು ಇರಲಿ, ಇಲ್ಲಿ ಎರಡು ತರಹದ ಹಿಂಸೆಗಳು ಅಥವಾ ದೌರ್ಜನ್ಯಗಳನ್ನ ನಾವು ನೋಡ್ತೀವಿ.
1: ನಿಜ,
0: ಒಂದು ಚಿಕ್ಕ ಪುಟ್ಟ ಜಗಳ ಆಗುತ್ತೆ, ಅಲ್ಲೇ ಮನೆ ಹಿರಿಯ ಇರ್ತಾರೆ, ಅವರೇ ಇದಂಗೆ ಮಾಡಿಬಿಡ, ಇದನ್ನು ನೀನು ಇಲ್ಲೇ ಕ್ಲೋಸ್ ಮಾಡ್ಕೋ ಅಂದರೆ ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಸಮಸ್ಯೆ. ಆ ಸಮಸ್ಯೆ ತೀವ್ರತೆ ಯಾವಾಗ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ಆವಾಗ ಸಾಂತ್ವನ ಕೇಂದ್ರಗಳು ಈ ಒಂದು ಮಹಿಳೆಯರ ಸಮಸ್ಯೆಯನ್ನು ಆಲಿಸ್ತವೆ. ತಾಲೂಕುಗಳಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಒಂದೊಂದು ಸಾಂತ್ವನ ಕೇಂದ್ರಗಳು ಇರ್ತವೆ. ಸೊ ಆ ಸಮಸ್ಯೆಯನ್ನು ಸಾಂತ್ವನ ಕೇಂದ್ರಗಳು ಆಲಿಸಿ ಆ ಕುಟುಂಬದ ಸದಸ್ಯರೊಂದಿಗೆ ಒಂದು ಸಮಾಲೋಚನೆಯನ್ನು ಮಾಡಿ ರಾಜ್ಯ ಸಂಧಾನಕ್ಕೆ ಅವರು ಏನಾದರೂ ಒಪ್ಪಿಕೊಂಡ್ರೆ ರಾಜ್ಯ ಸಂಧಾನ ಮಾಡಿ ಅವ್ರಿಗೆ ಕಂಡೀಷನಲ್ ಆಗಿ ಕಳಿಸ್ತಾರೆ. ಸೊ ಇದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಸಾಂತ್ವನ ಕೇಂದ್ರಗಳಲ್ಲಿ ಆಗುವಂಥ ಕೆಲಸ. ಆದರೆ ಸಖಿ ಒನ್ ಸ್ಟಾಪ್ದಲ್ಲಿ ಸ್ವಲ್ಪ ಈ ಕೇಸಿದ ತೀವ್ರತೆ ಬಹಳ ಗಂಭೀರತೆ ಇರುತ್ತೆ. ಇಲ್ಲಿ ಗಂಡ ಅಥವಾ ಕುಟುಂಬದವರು ಏನು ಮಾಡಿರ್ತಾರೆ, ಆ ಮಹಿಳೆಯನ್ನು ಪ್ರಾಣಕ್ಕೆ ಕುತ್ತು ಬರೋ ಥರ ಇಂಜುರಿ ಆಗಿರ್ಬೋದು ಅಥವಾ ಅವ್ರನ್ನ ಹೊಡೆಯೋದಾಗಿರ್ಬೋದು, ಹಿಂಸೆ ಕೊಡೋದಾಗಿರ್ಬೋದು, ದೌರ್ಜನ್ಯ ಮಾಡೋದಾಗಿರ್ಬೋದು, ಇನ್ನು ಸಾಮಾಜಿಕವಾಗಿ ನಿಂದನೆ ಮಾಡುವುದಾಗಿರ್ಬೋದು, ಈ ಥರನಾಗಿ ಆ ಮಹಿಳೆಯ ಗೌರವಕ್ಕೆ ಧಕ್ಕೆ ಆಗಿರುತ್ತೆ. ಸೊ ಆವಾಗ ಅವರು ಮಹಿಳೆಗೆ ಧಕ್ಕೆ ಆಗಿರೋದು ಅಷ್ಟೇ ಅಲ್ಲ, ಆ ಮಹಿಳೆನ ಸಾಧ್ಯವಾದಷ್ಟು ಆ ವಾಸದ ಪ್ರದೇಶದಿಂದ ಹೊರಗಡೆ ಹಾಕಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಸಖಿ ಒನ್ ಸ್ಟಾಪ್ ಕೇಂದ್ರ ಏನಾಗುತ್ತೆ ಅಂದರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮಹಿಳೆ ಬಂದ ತಕ್ಷಣವೇ ಮಹಿಳೆಗೆ ಕೇವಲ ಸಾಂತ್ವನ ಒಂದೇ ಅಗತ್ಯವಿರೋದಿಲ್ಲ. ಸೊ ಅವ್ರಿಗೆ ಕಾನೂನು ನೆರವು ಬೇಕಾಗಿರುತ್ತೆ, ಇಲ್ಲಾಂದರೆ ಎಮರ್ಜೆನ್ಸಿ ಮೆಡಿಕಲ್ ಬೇಕಾಗಿರುತ್ತೆ, ಅವ್ರಿಗೆ ವೈದ್ಯಕೀಯವಾಗಿರುವಂಥ ಚಿಕಿತ್ಸೆನೂ ಬೇಕಾಗಿರುತ್ತೆ. ಸೊ ಇದ್ರ ಜೊತೆಗೆ ಅವ್ರಿಗೆ ಅಲ್ಲಿ ಇರೋಕ್ಕೆ ವಸ್ತಿನೂ ಬೇಕಾಗಿರುತ್ತೆ, ಯಾಕಂದರೆ ಮನೆಯಿಂದ ಹೊರಗಡೆ ಎದ್ದುಬಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಎಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಇರುತ್ತೋ ಆ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಸಖಿ ಒನ್ ಸ್ಟಾಪ್ ಕೇಂದ್ರಗಳು ನಿರ್ಮಾಣ ಆಗಿ ಅಂದರೆ ಸ್ಟಾರ್ಟ್ ಆಗಿದ್ದಾವೆ. ಸೊ ನಮ್ಮ ಬೆಳಗಾವಿಯಲ್ಲಿ ಎರಡು ಸಖಿ ಒನ್ ಸ್ಟಾಪ್ ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದರಲ್ಲಿ ಒಂದು ಬೆಳಗಾವಿ ಬೀಮ್ಸ್ ಒಂದು ಆವರಣದಲ್ಲಿ ಇರುವಂಥದ್ದು, ಇನ್ನೊಂದು ಚಿಕ್ಕೋಡಿಯ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಎರಡು ಸಖಿ ಒನ್ ಸ್ಟಾಪ್ ಕೇಂದ್ರಗಳು ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ.
1: ಅಂತ ಸಂದರ್ಭದಲ್ಲಿ ಈ ಯಾವ ರೀತಿಯ ಮಹಿಳೆಯರು ಮತ್ತು ಬಾಲಕಿಯರು ಈ ಕೇಂದ್ರದ ಸೇವೆಯನ್ನು ಪಡೆಯಬಹುದು, ಅದರ ಬಗ್ಗೆ ತಿಳಿಸಬಹುದು?
0: ಇಲ್ಲಿ ಕೌಟುಂಬಿಕ ದೌರ್ಜನ್ಯಗೊಳಗಾದಂಥ ಮಹಿಳೆ ಬರ್ತಾರೆ. ಇನ್ನು ಮಕ್ಕಳ ವಿಷಯದಲ್ಲಿ ಬಂದಾಗ ಸಹಜವಾಗಿ ಇಲ್ಲಿ ಬರುವಂಥ ಮಕ್ಕಳು ಯಾರಂದರೆ ಪೋಕ್ಸೋ, ಅಂದರೆ ಯಾವುದು 18 ವರ್ಷದ ಒಳಗಡೆ ಇರುವಂಥ ಒಂದು ಮಗುವಿಗೆ ಲೈಂಗಿಕ ದೌರ್ಜನ್ಯಗಳಾದಾಗ, ಸೊ ಆವಾಗ ಮಗು ಆ ಒಂದು ಸಖಿ ಒನ್ ಸ್ಟಾಪಿಗೆ ಬರುತ್ತೆ ಮತ್ತು ಮಹಿಳೆಯೂ ಬರ್ತಾಳೆ. ನಂತರ ಅಲ್ಲಿ ಕಾನೂನು ಪ್ರಕ್ರಿಯೆ ಇದ್ದರೆ ಕಾನೂನು ಪ್ರಕ್ರಿಯೆ ಆಗುತ್ತೆ. ಇಲ್ಲಿಂದನೇ ಬೀಮ್ಸ್ ಅಂದರೆ ಆರೋಗ್ಯದು ವ್ಯವಸ್ಥೆ ಏನಾದರೂ ಪ್ರಕ್ರಿಯೆ ಇದ್ದರೆ ಆರೋಗ್ಯಕ್ಕೆ ಹೋಗುತ್ತೆ. ಸೊ ಆಪ್ತ ಸಮಾಲೋಚನೆ ಅಂತ ಇದ್ದರೆ ಸಖಿ ಒನ್ ಸ್ಟಾಪ್ದಲ್ಲಿ ಆಪ್ತ ಸಮಾಲೋಚಕರು ಇರ್ತಾರೆ, ಅವರು ಆಪ್ತ ಸಮಾಲೋಚನೆ ಮಾಡುವಂಥದ್ದು ಇಲ್ಲಿ ಇರುತ್ತೆ.
1: ಸರ್, ಸಖಿ ಒನ್ ಸ್ಟಾಪ್ ಕೇಂದ್ರದಲ್ಲಿ ಯಾವೆಲ್ಲ ಸೇವೆಗಳು ಉಚಿತವಾಗಿ ಲಭ್ಯವಿವೆ?
0: ಸರ್, ಇಲ್ಲಿ ಮುಖ್ಯವಾಗಿ ಅವರಿಗೆ ಉಚಿತವಾಗಿ ವೈದ್ಯಕೀಯ ವ್ಯವಸ್ಥೆ ಸಿಗುತ್ತೆ. ಆ ಮಗುವಿನ ಮೇಲೆ ಲೈಂಗಿಕವಾಗಿ ಏನಾದರೂ ದೌರ್ಜನ್ಯಗಳಾಗಿದ್ದರೆ ಆ ಮಗು ಇಲ್ಲೇ ಇದ್ದು ಇಲ್ಲಿಂದನೇ ಮಾನ್ಯ ಸಂಬಂಧಿಸಿದ ನ್ಯಾಯಾಲಯಕ್ಕೆ ಆ ಮಗು ಹೋಗುತ್ತೆ, ಅಲ್ಲಿ 164 ಆಗಿ ಮುಂದಿನ ಪ್ರಕ್ರಿಯೆ ಆಗಿರುವಂಥದ್ದು. ಇನ್ನು ಮಹಿಳೆಗೆ ಏನಾದರೂ ಕಾನೂನು ನೆರವು ಬೇಕಾಗಿದ್ದರೆ, ಉಚಿತ ಕಾನೂನು ನೆರವು ಬೇಕಾಗಿದ್ದರೆ, ಬಹುಶಃ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆ ಒಂದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಕೊಡ್ತಾ ಇದೆ. ಒಂದೇ ಒಂದು ಸರಿ ಈ ಥರ ಇದೆ ಅಂತಂದರೆ ಮೊನ್ನೆ ಸದಸ್ಯ ಕಾರ್ಯದರ್ಶಿಗಳು ಸರ್ ಸಹಿತ ನಮಗೆ ಭಾಳ ಪಾಸಿಟಿವ್ ಆಗಿ ಒಂದು ಸ್ಪಂದನೆಯನ್ನು ಕೊಡುವಂಥದ್ದು, ಮತ್ತು ನಮಗೆ ಎನಿ ಟೈಮ್ ಉಚಿತವಾಗಿ ಕಾನೂನು ನೆರವು ಸಹಿತ ನಮಗೆ DLS ಸಿಗ್ತಾ ಇದೆ. ಇದರ ಜೊತೆಗೆ ಈಗ ಬೇರೆ ಪ್ರದೇಶದಿಂದ ಮಹಿಳೆ ಬಂದಿರ್ತಾಳೆ, ಸೊ ಅವಳಿಗೆ ಇಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ. ಸೊ ಇಲ್ಲಿ ಅವ್ರದ್ದು ಯಾವುದೂ ID ಏನೂ ಇರೋದಿಲ್ಲ, ಬಟ್ ಅವ್ರಿಗೆ ಏನಾದರೂ ಇಂಜುರಿಗಳಿದ್ದರೆ ಟ್ರೀಟ್ಮೆಂಟ್ ಮಾಡಿ ಸಂಬಂಧಿಸಿದ ಜಿಲ್ಲೆಯಲ್ಲಿರುವಂಥ ಸಖಿಗೆ ಸಹಿತ ನಾವು ಮಹಿಳೆಯರನ್ನ ಕಳಿಸುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ.
1: ಆಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಈ ಒಂದು ಕೇಂದ್ರ, ಅದ್ರ ಬಗ್ಗೆ ತಿಳಿಸ್ಬೋದು?
0: ಸರ್, ಇಲ್ಲಿ ನಮ್ಮಲ್ಲಿ ಒಟ್ಟು ಒಂದು 8 ಜನ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. 3 ಶಿಫ್ಟನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ 24 ಅವರು ಈ ಸಖಿ ಒನ್ ಸ್ಟಾಪ್ ತೆರೆದಿರುತ್ತೆ, ಯಾವಾಗಲೂ ಕ್ಲೋಸ್ ಆಗೋದಿಲ್ಲ ಇದು. ಸೊ ಇಲ್ಲಿ ಒಬ್ಬರು ಆಡಳಿತಗಾರಿ ಇರ್ತಾರೆ, 2 ಅಡ್ವೊಕೇಟ್ಗಳನ್ನ ಇಲ್ಲಿ ಅಲಾಟ್ ಮಾಡಿರ್ತದೆ. ಸೊ 2 ಕೌನ್ಸಿಲರ್ಸ್ ಇರ್ತಾರೆ, ಸೆಕ್ಯೂರಿಟಿ 2 ಇರ್ತಾರೆ, ಇನ್ನು ಮಲ್ಟಿಪಲ್ ಕ್ಲೀನರ್ಸ್ ಆಗಿ 2 ಕೆಲಸ, ಹೀಗೆ ಅಲ್ಲಿ ಸ್ಟಾಪ್ನ ನಾವು ಅಲಾಟ್ ಮಾಡಿಬಿಟ್ಟು ಕೆಲಸವನ್ನು ಮಾಡುವಂಥದ್ದು.

0: ಪ್ರತಿ 8 ಗಂಟೆಗೆ ಒಂದು ಸಲ ಪಾಳಿ ಬದಲಾಗ್ತಾ ಹೋಗುತ್ತೆ. ದಿವಸಕ್ಕೆ 3 ಪಾಳಿಯಲ್ಲಿ ನಾವು ನಮ್ಮ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತೀವಿ. ಸೊ ಆ ಸಂದರ್ಭದಲ್ಲಿ ಯಾವುದೇ ಪ್ರಕರಣಗಳು ಬಂದರೂ ಸಹಿತ ನಮ್ಮ ಸಖಿ ಒನ್ ಸ್ಟಾಪ್ದಲ್ಲಿ ಅಟೆಂಡ್ ಮಾಡ್ತಾ ಇರ್ತಾರೆ.
1: ಸರ್, ತಾವು ತಮ್ಮ ಉತ್ತರದಲ್ಲಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಮಾನಸಿಕ ಅಪಘಾತಗೊಳಗಾದ ಮಹಿಳೆಯರಿಗಾಗಿ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸ್ಬ.
0: ಬಹಳ ಮುಖ್ಯವಾಗಿ ಪ್ರಶ್ನೆ ತಾವು ಕೇಳಿದೆ ಸರ್. ಕೌನ್ಸಿಲಿಂಗ್ ಅನ್ನೋದು ಒಂದು ಟ್ರೀಟ್ಮೆಂಟ್. ಇವಾಗ ನಮ್ಮ ಸಿಲೆಬಸ್ಗಳಲ್ಲಿ ಸಹಿತ ಟ್ರೀಟ್ಮೆಂಟ್ ವಿಷಯಗಳಲ್ಲಿ ಬಂದಾಗ ಕೌನ್ಸಿಲಿಂಗು ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಕೌನ್ಸಿಲಿಂಗ್ಗೆ ಸರಿಯಾಗಿ ಸ್ಪಂದನೆ ಕೊಡುವಂಥ ಅರ್ಥಿ ಅಂದರೆ ಸಮಸ್ಯಾತ್ಮಕ ವ್ಯಕ್ತಿ ಏನು ಅವ್ರಿಗೆ ಸಮಸ್ಯೆ ಇದೆ ಅನ್ನೋದನ್ನು ಕೌನ್ಸಿಲಿಂಗ್ನಲ್ಲಿ ಕರೆಕ್ಟಾಗಿ ಹೇಳಿದರೆ ಅವ್ರಿಗೆ ಏನು ರೋಗ ನಿಧಾನ ಅಂತ ಕರಿತೀವಿ ನಾವು. ಬೇಗನೆ ಅಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅವ್ರ ಸಮಸ್ಯೆ ಏನಿದೆ, ಅವ್ರ ಸಮಸ್ಯೆಗೆ ಏನು ಚಿಕಿತ್ಸೆ ಕೊಡ್ಬೋದು ಅಂತ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೌನ್ಸಿಲಿಂಗ್ ಬಹಳ ಮುಖ್ಯವಾಗಿರುತ್ತೆ. ಮತ್ತು ಕೌನ್ಸಿಲಿಂಗನ್ನು ಒಂದೇ ಸಲ ನಾವು ರಿಪೋರ್ಟನ್ನು ಮಾಡೋಕ್ಕಾಗೋದಿಲ್ಲ ಸರ್. ಫಸ್ಟು ಬಂದಾಗ ನಾವು ಇನಿಷಿಯಲಿ ಕೌನ್ಸಿಲಿಂಗ್ ಮಾಡ್ತೀವಿ, ನಂತರ ಆ ಮಹಿಳೆಗೆ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಇನ್ನೊಂದು ಸಲ ಕೌನ್ಸಿಲಿಂಗ್ ಮಾಡುವಂಥದ್ದು, ಅವಾಗೂ ಓಪನ್ ಅಪ್ ಆಗಲಿ ಅಂದರೆ ಮತ್ತೆ ಕೌನ್ಸಿಲಿಂಗ್ ಮಾಡುವಂಥದ್ದು. ಒಟ್ಟಾರೆಯಾಗಿ ಆ ನೊಂದ ಒಂದು ಜೀವ ಏನಿರುತ್ತೆ ಅದಕ್ಕೆ ಅಡಿಷ್ನಲಾಗಿ ಏನು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆ ಹೇಗೆ ಬಂತು ಅನ್ನೋದನ್ನು ಸುದೀರ್ಘವಾಗಿ ಒಂದು ಅಧ್ಯಯನ ಮಾಡುವಂಥ ವಿಧಾನ ಈ ಕೌನ್ಸಿಲಿಂಗ್ ಆಗಿರುತ್ತೆ ಸರ್. ಮತ್ತು ಇದ್ರ ಮೂಲಕನೇ ಹೆಚ್ಚಿನ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು.
1: ಬಹಳ ಉತ್ತಮ. ಈಗ ಬಹಳಷ್ಟು ಸಂದರ್ಭಗಳಲ್ಲಿ ತಾತ್ಕಾಲಿಕ ಆಶ್ರಯ ಅಗತ್ಯವಿದ್ದರೆ ಯಾವ ರೀತಿಯ ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ತಿಳಿಸ್ಬೋದು.
0: ತಾತ್ಕಾಲಿಕ ಅಂತ ಇದ್ದಾಗ ನಮ್ಮ ಸಖಿ ಒನ್ ಸ್ಟಾಪ್ಗಳು ನೇರವಾಗಿ ಮಹಿಳೆ ಬರ್ಬೋದು ಸರ್. ಸಖಿ ಒನ್ ಸ್ಟಾಪ್ದಲ್ಲಿ ಇವರೇ ಬರಬೇಕಂತ ಏನು ರೂಲ್ಸ್ ಇಲ್ಲ. ಸಮಸ್ಯಾತ್ಮಕ ಮಹಿಳೆ ಮತ್ತು ಕುಟುಂಬದಿಂದ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆ ಯಾರಾದರೂ ಯಾವಾಗಲಾದರೂ ಅವ್ರು ಬಂದು ನಮ್ಮ ಸಖಿ ಒನ್ ಸ್ಟಾಪ್ದಲ್ಲಿ ಸೇವೆಯನ್ನು ಪಡ್ಕೋಬೋದು. ಇಲ್ಲಿ 5 ದಿನ ಅವ್ರಿಗೆ ಇರೋಕ್ಕೆ ಅವಕಾಶ ಇರುತ್ತೆ. ನಂತರದ ದಿನಗಳಲ್ಲಿ ಅವರು ಇನ್ನೂ ಸಮಸ್ಯೆ ಹಾಗೆ ಇದೆ ಅಂದಾಗ ಅವ್ರಿಗೆ ನಮ್ಮ ಇಲಾಖೆ ಇನ್ನೊಂದು ಪಾರ್ಟ್ ನಾನು ಆಲ್ರೆಡಿ ತಮ್ಮದು ಚರ್ಚೆ ಮಾಡಿದಂಗೆ ಶಕ್ತಿ ಸದನ ಅಂತ ಇದೆ. ಅಲ್ಲಿ 3 ವರ್ಷದ ತನೂ ಅವ್ರಿಗೆ ಅದೇ ಇಲ್ಲಿರುವಂಥ ಇನ್ನು ಸಮಸ್ಯಾತ್ಮಕ ಮಹಿಳೆ ಅಲ್ಲಿನೂ ಸಹಿತ 3 ವರ್ಷದ ತನೂ ನಮ್ಮ ಇಲಾಖೆಯಲ್ಲಿದ್ದು ಸೇವೆಯನ್ನು ಪಡ್ಕೋಬಹುದು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ. ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital, ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital, ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಸಖಿ ಒನ್ ಸ್ಟಾಪ್ ಕೇಂದ್ರ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು. ಸರಿಗ, ದೂರು ದಾಖಲಿಸಲು ಯಾವ ದಾಖಲೆಗಳು ಅಗತ್ಯವಿವೆ, ಅದ್ರ ಬಗ್ಗೆ ತಿಳಿಸ್ಬೋದ?
1: ಸರಿಗ, ದೂರು ಸಖಿ ಒನ್ ಸ್ಟಾಪ್ ಕೇಂದ್ರದಲ್ಲಿ ಬಂದಾಗ ಆ ಮಹಿಳೆ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಸರ್. ಸೊ ನಾವು ಅವ್ರನ್ನ ಕೇಳೋದು ಇಷ್ಟೇ, ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಇದೆಯಾ ಅಥವಾ ಏನಾದರೂ ಪ್ರೂಫ್ ಇದೆ ಅಂತ ಕೇಳಿ. ಸೊ ಆ ಮಹಿಳೆಗೆ ಆ ಟೈಮ್ನಲ್ಲಿ ಏನೂ ಇರೋದಿಲ್ಲ, ಬಟ್ಟೆ ಅಷ್ಟೇ ಬಿಟ್ಟು ಹೊರಗೆ ಹಾಕಿರುವಂಥ ಪರಿಸ್ಥಿತಿಯಲ್ಲಿ ಮಹಿಳೆ ಇರುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ದೆನ್ ಅವರ ಕುಟುಂಬದ ಸದಸ್ಯರು ಏನಾದರೂ ಅವ್ರ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ನಾವು ಕೇಸನ್ನು ಅದನ್ನು ಯಾವ ಥರ ಇದೆ ಆ ಥರ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ರೀಸೆಂಟ್ಲಿ ನ್ಯಾಷನಲ್ ಲಾ ಕಾಲೇಜ್ನವರು ನಾವು ಒಂದು ಸೆಮಿನಾರ್ಗೆ ಹೋದಾಗ ನಮಗೊಂದು ಸಜೆಸ್ಟ್ ಮಾಡಿದರು ಅವರು, ನೀವು ಇಲಾಖಾ ಅಧಿಕಾರಿಗಳು ಎಲ್ಲೇ ಹೋಗಿ ಅತಿಥಿ ಭಾಷಣ ಮಾಡುವಾಗ ಈ ಒಂದು ಟ್ರಿಕ್ಸನ್ನು ಆ ಒಂದು ಸಮುದಾಯದಲ್ಲಿರುವಂಥ ಮಹಿಳೆಯರಿಗೆ ಕೊಡಿ ಅಂತ. ಸೊ ಅದು ಏನು ಅಂದರೆ ಎಮರ್ಜೆನ್ಸಿ ಕಿಟ್ ಅಂತ. ನಮಗೂ ಫಸ್ಟ್ ಕೇಳಿದಾಗ ಇದೇನು ಹೊಸ ಪದ ಅನಿಸಿತ್ತು, ಬಟ್ ಈ ಪದದಲ್ಲಿ ಒಂದು ಅರ್ಥ ಇದೆ. ಯಾವಾಗ ಮಹಿಳೆಗೆ ಸಮಸ್ಯೆ ಇದೆ, ನನಗೆ ಜೀವದ ಭಯ ಇದೆ ಅಂತ ಅವ್ರಿಗೆ ಅನಿಸಿದರೆ ಆ ಕುಟುಂಬದಲ್ಲಿ, ಆವಾಗ ಆ ಮಹಿಳೆ ಒಂದು ಎಮರ್ಜೆನ್ಸಿ ಕಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಎಮರ್ಜೆನ್ಸಿ ಕಿಟ್ನಲ್ಲಿ ಏನಿರಬೇಕಂದ್ರೆ ಅವ್ರಿಗೆ ಬೇಕಾಗಿರುವಂಥ ಮೂಲ ದಾಖಲಾತಿಗಳು, ಆಧಾರ್ ಕಾರ್ಡ್ ಆಗಿರ್ಬೋದು, ಅವ್ರದ್ದು ATM ಆಗಿರ್ಬೋದು, ಜೊತೆಗೆ ಅವ್ರಿಗೆ ಯಾವುದಾದ್ರೂ ಹೆಲ್ತ್ ಇಶ್ಯೂ ಇದ್ದು ಮೆಡಿಕಲ್ ಅಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರುವಂಥದ್ದು, ಇದ್ರ ಜೊತೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು. ಸೊ ಈ ಎಲ್ಲವನ್ನು ಸಣ್ಣ ಒಂದು ಪೌಚ್ನಲ್ಲಿ ಹಾಕ್ಕೊಂಡು ಅವ್ರ ಜೊತೆಗೆ ಯಾವತ್ತೂ ಇರುವಂಥ, ಅಂದರೆ ಯಾವಾಗ ಅವ್ರಿಗೆ ಅಪಾಯ ಇದೆ ಅಂದಾಗ ಎಮರ್ಜೆನ್ಸಿ ಕಿಟ್ಟನ್ನು ರೆಡಿ ಮಾಡಿಕೊಂಡ್ರೆ, ಸಮಸ್ಯೆ ಆದಾಗ ಆ ಕಿಟ್ಟಿನ ಜೊತೆಗೆ ಬಂದಾಗ ಅತಿ ಕಡಿಮೆ ಅವಧಿಯಲ್ಲಿ ಬೇಗನೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಇತ್ತೀಚೆಗೆ ನಮಗೆ ಇಲಾಖಾ ಅಧಿಕಾರಿಗಳಿಗೆ ಶಕ್ತಿ ಸದನದಲ್ಲಿರುವಂಥ ಮಹಿಳೆಯರಿಗೆ ಜನ್ಧನ್ ಅಕೌಂಟನ್ನು ನಾವು ಮಾಡಬೇಕಂತ ಇದೆ. ಸೊ ಜನ್ಧನ್ ಅಕೌಂಟ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂದರೆ ಸಮಟೈಮ್ ಆ ಆಧಾರ್ ಕಾರ್ಡ್ ಇರುತ್ತೆ ಅವ್ರದ್ದು, ಮಹಿಳೆಯದು ಆಧಾರ್ ನಂಬರು ಸಿಗುತ್ತೆ, ಬಟ್ OTP ಅವ್ರ ಹಸ್ಬೆಂಡಿಗೆ ಇರುತ್ತೆ, ಅವರು OTP ಸರಿಯಾಗಿ ಕೊಡೋದಿಲ್ಲ. ಅದಕ್ಕೆ ಈಗ ನಮಗೆ ಮನೆ ಜಿಲ್ಲಾಧಿಕಾರಿಗಳು ಸಹಿತ ರೀಸೆಂಟ್ಲಿ ನಮಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಂಥದ್ದು ಆಧಾರ್ ಇದ್ರೆ ವಿಲ್ ಅಂದರೆ ನಮ್ಮ ಹಂತದಲ್ಲೇ ಅದನ್ನು ಸರಿಪಡಿಸಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಆ ಪ್ರಕ್ರಿಯೆನೂ ಪ್ರಾರಂಭವಾಗಿರುವಂಥದ್ದು ಇದೆ.
0: ಬಹಳ ಮುಖ್ಯವಾದ ಒಂದು ಎಮರ್ಜೆನ್ಸಿ ಕಿಟ್ ಬಗ್ಗೆ ತಾವು ತಿಳಿಸಿದ್ರೆ ಬಹಳ ಒಳ್ಳೆಯದಾದಂಥ ಒಂದು ಸಲಹೆ ಅದು. ಈಗ ಗ್ರಾಮೀಣ ಮಹಿಳೆಯರಿಗೆ ಈ ಸೇವೆಗಳ ಬಗ್ಗೆ ಅರಿವು ಮೂಡಿಸಲು ಏನು ಮಾಡಬೇಕು, ಅದ್ರ ಬಗ್ಗೆ ತಿಳಿಸಿ
1: ಸರ್. ನಮ್ಮ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಾದಂಥ ರಾಹುಲ್ ಸಿಂಧೆ ಸರ್ ಅವರು ಬಹಳ ಸೀರಿಯಸ್ ಆಗಿ ರಿವ್ಯೂವನ್ನು ನಮಗೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಮಾಡ್ತಾ ಇರೋದು ಮುಖ್ಯ ರಿವ್ಯೂಗಳಲ್ಲಿ ಒಂದು ಏನಂದರೆ, ಪ್ರತಿ ತಿಂಗಳ ಮೂರನೇ ಶನಿವಾರ ಪಾಲಕ ಪೋಷಕರ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಪಾಲಕ ಪೋಷಕರ ಸಭೆಯಲ್ಲಿ ಈಗ ತಾವು ಹೇಳಿದ್ರಲ್ಲ ಸರ್, ಇವೆಲ್ಲ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡುವಂಥದ್ದು. ಫಸ್ಟು ಅವರು ಕುಂದುಕೊರತೆಗಳು ಏನಿದ್ದಾವೆ, ನಂತರ ಇಲಾಖೆಯ ಮಾರ್ಗಸೂಚಿಗಳು ಏನಿದ್ದಾವೆ ಅನ್ನೋದನ್ನು ಡಿಟೇಲ್ ಆಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮೇಲ್ವಿಚಾರಕಿ, ಹಿರಿಯ ಮೇಲ್ವಿಚಾರಕಿ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಈ ಒಂದು ಅಧಿಕಾರಿ ಸಮೂಹದೊಂದಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ಅಂಗನವಾಡಿ ಮಟ್ಟದಲ್ಲೂ ಸಹಿತ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದರ ಜೊತೆ ಜೊತೆಗೆ ಇಲಾಖೆಯಲ್ಲಿ ತಮ್ಗೆ ಆಲ್ರೆಡಿ ನಾನು ಹೇಳಿದಂಗೆ ಮಹಿಳಾ ಸಬಲೀಕರಣ ಘಟಕ ಅಂತ ಇದೆ, ಇಲ್ಲಿ ಒಬ್ಬರು ಜೆಂಡರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಇವ್ರದ್ದು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಮತ್ತು ಈ ಸಖಿ ಮಿಷನ್ ಶಕ್ತಿ ಏನು ಯೋಜನೆಗಳಿದ್ದಾವೆ ಇವೆಲ್ಲವನ್ನು ಪ್ರಚಾರ ಮಾಡುವಂಥದ್ದು ಮಹಿಳಾ ಸಬಲೀಕರಣ ಘಟಕ ಅದು ಕೆಲಸ ಇದೆ. ಇದ್ರ ಜೊತೆಗೆ ನಮ್ಮ ಸಖಿ ಒನ್ ಸ್ಟಾಪ್ಗಳು ಏನು ಮಾಡ್ತಾವೆ ಅಂದರೆ, ಗ್ರಾಸ್ ರೂಟ್ನಲ್ಲಿ ತಾವು ಹೇಳ್ದಂಗೆ ಎಲ್ಲಿ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವಲ್ಲ ಅದನ್ನು ಒಂದು ಹಾಟ್ಸ್ಪಾಟ್ ಅಂತ ಗುರುತು ಮಾಡಿಕೊಂಡು ಆ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಲೇಜು, ಸ್ಕೂಲು ಮತ್ತು ಈ ಪಂಚಾಯತ್ ಮಟ್ಟದಗಳಲ್ಲಿ ಕಾರ್ಯಕ್ರಮಗಳಾಗುವಾಗ ಅಲ್ಲಿ ಜಾಗೃತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ನಮ್ಮ ಉಪನಿರ್ದೇಶಕರ ಒಂದು ನಿರ್ದೇಶನದ ಮೇರೆಗೆ ನಾವು ಪ್ರತಿಯೊಂದು ತಾಲೂಕಿಗೆ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ITPA ಕಾಯ್ದೆ ಆಗಿರ್ಬೋದು, ಮಹಿಳೆಯರ ದೌರ್ಜನ್ಯ ಆಗಿರ್ಬೋದು, ಇಂಪಾರ್ಟೆಂಟು ನಿಮ್ಮ ಜೊತೆ ಇನ್ನೊಂದು ನಾನು ಹಂಚ್ಕೊಳ್ಬೇಕು, DV Act ಅಂತ ಒಂದು ಕಾಯ್ದೆ ಇದೆ ಸರ್, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಆಗಿರುವಂಥದ್ದು. ಸೊ ಇದು ಒಂದು ವಿಶೇಷವಾದಂಥ ಕಾಯ್ದೆ ಸರ್. ಈ ಕಾಯ್ದೆಯನ್ನು ಕುರಿತಾಗಿಯೂ ಸಹಿತ ನಾವು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಪ್ರಚಾರವನ್ನು ಹೇಳ್ತಾ ಇದ್ದೀವಿ.
0: ಈ ಒಂದು ಕೇಂದ್ರದ ಸಹಾಯವಾಣಿ ಏನಾದರೂ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಹಾಂ ಸರ್, ತಾವು ಕೇಳಿರುವಂಥ ಪ್ರಶ್ನೆ ಭಾಳ ಮಹತ್ವವಾಗಿರುವಂಥದ್ದು. ನಮಗೆ ಬೆಳಗಾವಿ ಜಿಲ್ಲೆಗೆ 2 ಸಹಾಯವಾಣಿ ಕೆಲಸ ಮಾಡ್ತಾ ಇದ್ದೇವೆ. ಈ ಸಹಾಯವಾಣಿ ಒಂದು ವಿಶೇಷ ನಮಗೆ ಇತ್ತೀಚೆಗೆ, ಯಾಕಂದರೆ ಕೆಲವು ಪ್ರಕರಣಗಳು ಫೋನ್ ಮೂಲಕನೇ ನಮಗೆ ಐಡೆಂಟಿಫೈ ಆಗ್ತಾ ಇದ್ದಾವೆ. ಇತ್ತೀಚೆಗೆ ನಾನೇ ಒಂದು ಪ್ರಕರಣವನ್ನು ಅಟೆಂಡ್ ಮಾಡುವಾಗ ಆ ಮಹಿಳೆ ಅತ್ತೆ ಮತ್ತು ಮನೆಯವರೆಲ್ಲರೂ ಕೂಡಿ ಹಾಕ್ತಾರೆ, ಆ ಮಹಿಳೆ ಒಂದೇ ಒಂದು ಕುಲ ಮಾಡಿದ್ದೇನೆಂದ್ರೆ ಕೋಣೆ ಹೋಗುವಾಗ ಮೊಬೈಲ್ ಜೊತೆಗೆ ಕೋಣೆ ಹೋಗ್ತಾರೆ. ಸೊ ಅಲ್ಲೇ ಇದ್ಕೊಂಡು ನಮಗೆ ಕಾಲ್ ಮಾಡ್ತಿರ್ತಾರೆ ಅವರು ನಮ್ಮ ಹೆಲ್ಪ್ ಲೈನ್ಗೆ ಮತ್ತು ನಮ್ಮ ಸೆಕ್ಯೂರ್ ಸ್ಟಾಪ್ಗೆ, ನನಗೆ ಈ ಥರ ಕೂಡ ಹಾಕಿದ್ದಾರೆ, ಬಿಡ್ತಾ ಇಲ್ಲ ನನಗೆ, ದಯವಿಟ್ಟು ನನ್ನ ಪ್ರಾಣ ಉಳಿಸಿ ಅಂತ ಕೇಳ್ಕೊಳ್ತಿರುವಾಗ ಆವಾಗ ನಮ್ಮ ಅಕ್ಕಪಡೆ ಒಂದು ತಂಡ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ಇಲಾಖೆಯವರು ಹೋಗಿ ಆ ಮಹಿಳೆಯನ್ನ ಅಲ್ಲಿಂದ ರಕ್ಷಣೆ ಮಾಡಿ ಸಖಿ ಒಂದು ಸ್ಟಾಪ್ಗೆ ಬಂದು ಕರ್ಕೊಂಡ್ಬರುವಂಥದ್ದು. ಸೊ ಇದು ಸಾಧ್ಯ ಆಗಿದ್ದು ಮಹಿಳಾ ಸಹಾಯವಾಣಿಯಿಂದ. ಸೊ ಮಹಿಳಾ ಸಹಾಯವಾಣಿಯಲ್ಲಿ ನಮಗೆ ನಾಲ್ಕು ತರನಾಗಿ ಮಾಹಿತಿಯನ್ನು ನೋಡ್ತೀವಿ ಸರ್. ಇವತ್ತು ಒಂದು ಕೇಸ್ ಬಂತು ಅಂದರೆ ಅದು ಇವೆಂಟ್ನಲ್ಲಿ ಬಂದುಬಿಡುತ್ತೆ, ಅದು ನಾಳೆಗೆ ಒಂದು ದಿನ ಮುಗಿತು ಅಂದರೆ ಪೆಂಡಿಂಗ್ ಇವೆಂಟ್ ಸಿಗುತ್ತೆ, ನೆಕ್ಸ್ಟ್ ನಾವು ಪೆಂಡಿಂಗ್ ಇವೆಂಟನ್ನು ಕ್ಲಿಯರ್ ಮಾಡಿದರೆ ಅದು ಕ್ಲೋಸ್ಡ್ ಇವೆಂಟ್ನಲ್ಲಿ ಹೋಗುತ್ತೆ ಸರ್. ಸೊ ಈ ಥರ ಒಂದು ಡ್ಯಾಶ್ಬೋರ್ಡ್ನಲ್ಲಿ ನಾಲ್ಕು ಕಾಲಮನ್ನು ನೋಡ್ತೀವಿ. ಮತ್ತು ಇಲ್ಲಿ ಪ್ರತಿಯೊಂದೂ ಇರುತ್ತೆ, ಮಹಿಳೆ ಯಾವಾಗ ಕಾಲ್ ಮಾಡಿದ್ದಾರೆ, ಯಾವಾಗ ಸಹಾಯ ಕೇಳಿದ್ದಾರೆ ಅಂತ ಹಿಡ್ಕೊಂಡು, ಯಾರು ಹೋಗಿ ಅಟೆಂಡ್ ಮಾಡಿದ್ದಾರೆ, ಏನು ಅಟೆಂಡ್ ಮಾಡಿದಾರೆ ಅಂತ ಹಿಡ್ಕೊಂಡು ಅವ್ರ ಕೇಸ್ ಕ್ಲೋಸ್ ಆಗೋ ತನ ಹಿಸ್ಟ್ರಿನ ಮಹಿಳಾ ಸಹಾಯವಾಣಿಯ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಸಿಗುತ್ತೆ. ಸೊ ಮಹಿಳಾ ಸಹಾಯವಾಣಿ ಇತ್ತೀಚೆಗೆ ಭಾಳ ಕರೆಗಳು ನಮಗೆ ಸಿಗ್ತಾ ಇದ್ದಾವೆ. ನಮಗೆ ರೀಸೆಂಟ್ಲಿ ಒಂದು ಕರೆ ಬಂತು, ಗಂಡನ ಫೋನಿಂದ ಅವಳು ಫೋನ್ ಮಾಡ್ತಾಳೆ. ಹೇಗೆ ಮಾಡ್ತಾಳೆ ಅಂದರೆ, ಗಂಡ ಸ್ನಾನಕ್ಕೆ ಹೋಗ್ತಾನೆ, ಫೋನ್ ಹೊರಗಡೆ ಇಟ್ಟಾಗ ಅವರು ಕಂಪ್ಲೇಂಟ್ ಮಾಡುವಂಥದ್ದು, ನನಗೆ ಹಿಂಗೆ ಆಗ್ತಾ ಇದೆ, ಮನೆಯಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ನನಗೆ ಸೇವ್ ಮಾಡಿ ಅಂತ ಅಂದಾಗ ನಮ್ಮ ಟೀಮು ಅವ್ರ ಮನೆ ಭೇಟಿ ಮಾಡಿ ಕೇಳಿದಾಗ ಅವರು ಗಂಡ ಅಲ್ಲೇ ಒಪ್ಪಿಕೊಳ್ತಾರೆ, ನನಗೆ ಗೌರವ ಪ್ರಶ್ನೆ ಇದೆ, ದಯವಿಟ್ಟು ಇದನ್ನ ಇಶ್ಯೂ ಮಾಡಬೇಡಿ, ನನ್ನ ಹೆಂಡತಿಗಿನ ಮೇಲೆ ನಾನು ಏನೂ ತೊಂದರೆ ಮಾಡಲ್ಲ, ನನ್ನ ಕುಟುಂಬದವರಿಂದನೂ ನಾನು ತೊಂದರೆ ಮಾಡೋ ಬಿಡಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ. ಆದರೂ ಸಹಿತ ನಾವು ನಮ್ಮ ಇಲಾಖೆಯ ಪ್ರೊಸೆಸ್ ಪ್ರಕಾರ ಆ ಕೇಸನ್ನು ನಾವು ನಮ್ಮ ಸಖಿ ಒಂದು ಸ್ಟಾಪಿಗೆ ಕರ್ಕೊಂಡು ಬಂದು ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದೀವಿ.
0: ಸರಿ, ಈಗ ಮಹಿಳೆಯರು ಅಂದರೆ ಒಂದು ಪ್ರೈವಸಿ ಅಂತ ಬರುತ್ತೆ, ಅಂಥ ಸಂದರ್ಭದಲ್ಲಿ ಮಹಿಳೆಯರ ಗೋಪ್ಯತೆಯನ್ನು ಈ ಕೇಂದ್ರ ಕಾಪಾಡುತ್ತಾ ಅದರ ಬಗ್ಗೆ
1: ಸರ್, ನಾನು ನಿಮ್ಮ ಜೊತೆಗೆ ಬಹುಶಃ ಆವಾಗಿಂದ ಮಾತಾಡ್ತಾ ಇದ್ದೀನಿ, ಯಾವ ಕೇಸನ್ನು ನಾನು ಕೇಸ್ ಹೇಳ್ತಾ ಇದ್ದೀನಿ, ಬಟ್ ನನ್ನ ಮಹಿಳೆ ಹೆಸರನ್ನ ಹೇಳೋದಿಲ್ಲ.
0: ಅಫ್ಕೋರ್ಸ್
1: ಆಮೇಲೆ ನಮ್ಮ ರೆಕಾರ್ಡ್ನಲ್ಲಿನೂ ಸಹಿತ ನಾವು ಹೇಳೋದಿಲ್ಲ. ಈಗ ಒಬ್ಬ ಉದಾಹರಣೆಗೆ ಒಬ್ಬ ಮಹಿಳೆ ನನ್ನ ಹೆಸರು ಬದಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ, ನಾವು ಬದಲಾಯಿಸ್ತೀವಿ, ಅವಕಾಶ ಇದೆ ಅದು. ಅವರು ನನ್ನ ಹೆಸರು ಕೊಡೋಕೆ ಇಷ್ಟ ಇಲ್ಲ, ನನ್ನ ಹೆಸರು ಬದಲಾಯಿಸಿದ್ರು ನಾವು ಬದಲಾಯಿಸೋಕೆ ಅವಕಾಶ ಇರುವಂಥದ್ದು. ಮತ್ತು ಇಲ್ಲಿರುವಂಥ ಡಾಕ್ಯುಮೆಂಟ್ಸು ಯಾವುದೇ ಕಾರಣಕ್ಕೂ ಹೊರಗಡೆ ಬರುವ ಹಾಗಿಲ್ಲ, ಹೊರಗಡೆ ಬಂದರೆ ಅದು ಗೌಪ್ಯತೆ ಒಂದು ಅಧಿನಿಯಮದಡಿಯಲ್ಲಿ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ನು ಸಹಿತ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ನಮ್ಮ ಇಲಾಖೆಯಲ್ಲಿ ಈ ಥರ ಪ್ರಕರಣಗಳು ಯಾವುದೂ ಬಂದಿಲ್ಲ. ಮೋರ್ ಓವರ್ ನಾವು ಆ ವಿಷಯ ಕುರಿತಾಗಿ ಸಾರ್ವಜನಿಕವಾಗಿ ಮಾತಾಡೋದು ಇಲ್ಲ.
0: ಬಹಳ ಮುಖ್ಯವಾದ ವಿಷಯ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಖಿ ಒನ್ ಸ್ಟಾಪ್ ಕೇಂದ್ರದ ಕುರಿತು ವಿವರವಾದ ಮಾಹಿತಿ ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಕೊಡ್ತಾ ಇದ್ದಾರೆ. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಸಖಿ ಒನ್ ಸ್ಟಾಪ್ ಕೇಂದ್ರದಿಂದ ಸಮಾಜಕ್ಕೆ ಯಾವ ರೀತಿ ಸಕಾರಾತ್ಮಕ ಬದಲಾವಣೆ ಸಿಗ್ತಾ ಇದೆ ಅದರ ಬಗ್ಗೆ ಸ್ವಲ್ಪ?
1: ಸಕಾರಾತ್ಮಕ ಬದಲಾವಣೆ ನೇರವಾಗಿ ನಾವು ಮಹಿಳೆಯನ್ನ ಆ ಕೇಸಿನ ಪ್ರಕರಣವನ್ನ ನಾವು ನೋಡಿದಾಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಸರ್. ಯಾಕಂದ್ರೆ ಒಬ್ಬ ಮಹಿಳೆ ಅವಳು ಆಲ್ರೆಡಿ ನೊಂದಿರ್ತಾಳೆ, ನೋವಾಗಿರುತ್ತೆ, ದೌರ್ಜನ್ಯಗಳಾಗಿರ್ತವೆ. ಸೊ ಇವೆಲ್ಲವೂ ಸಹಿತ ಒಂದೇ ಒಂದು ಸೂರ್ಯನಡೆಯಲ್ಲಿ ಆ ಮಹಿಳೆಗೆ ಸಿಕ್ಕಾಗ ಅವರು ಇನ್ನೊಂದಕ್ಕೆ ಹೋಗಿ ನನಗೆ ಇದು ಹೆಲ್ಪ್ ಬೇಕು ಅಂತ ಕೇಳೋ ಅಗತ್ಯ ಇರೋದಿಲ್ಲ. ಎಲ್ಲವನ್ನು ಸಹಿತ ಸಖಿ ಒನ್ ಸ್ಟಾಪ್ದಲ್ಲಿನೇ ನಿರ್ವಹಿಸಿರೋದ್ರಿಂದ ಯಾವುದೇ ಥರ ಸಮಸ್ಯೆಗಳು ಅಲ್ಲಿ ಕಂಡುಬರೋದಿಲ್ಲ. ನಮಗೆ ಒಂದು ತಾವು ಹೇಳಿದಂಗೆ ನಾವು ಏನಾಗ್ತಾ ಇದೆ ಸಖಿ ಒನ್ ಸ್ಟಾಪ್ ಕೇಂದ್ರಗಳಲ್ಲಿ ಅಂತ ನೋಡಿದಾಗ ಕೆಲವು ಕೇಸ್ಗಳನ್ನು ಹೋಮ್ ವಿಸಿಟ್ ಮಾಡಿದಾಗೂ ಸಹಿತ ಮಹಿಳೆಯರು ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ನಮ್ಗೆ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸಖಿ ಒನ್ ಸ್ಟಾಪ್ಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳ್ತೀನಿ.
0: ಸಖಿ ಒನ್ ಸ್ಟಾಪ್ ಕೇಂದ್ರದ ಕುರಿತು ವಿವರವಾದ ಮಾಹಿತಿ ಕೊಟ್ಟರಿ. ಕಾರ್ಯಕ್ರಮದ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಹಾಗೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ?
1: ಇಲಾಖೆಗಳಲ್ಲಿ ಹಲವಾರು ಯೋಜನೆಗಳು ಇದ್ದಾವೆ. ಇಷ್ಟೆಲ್ಲ ಯೋಜನೆಗಳು ಇದ್ದೂ ಸಹಿತ ಮಹಿಳೆ ಎಲ್ಲೋ ಒಂದು ಕಡೆಗೆ ಇನ್ನೂ ಅದೇ ಒಂದು ದೌರ್ಜನ್ಯ ಹಿಂಸೆ ಸಮಸ್ಯೆಗಳಲ್ಲಿ ನಾವು ಬದುಕುತ್ತಿರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಿಮ್ಗೆ ಯಾವುದೇ ಮಹಿಳೆ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಯನ್ನು ಮಹಿಳಾ ಸಹಾಯವಾಣಿಗೆ ತಾವು ಏನಾದರೂ ಹೇಳ್ಕೊಂಡ್ರೆ ಇಲಾಖಾ ಅಧಿಕಾರಿಗಳು ಮತ್ತು ಇಲಾಖೆಯಲ್ಲಿ ವಿವಿಧ ಯೋಜನೆಗಳಿದ್ದಾವೆ. ಆ ಒಂದು ಯೋಜನೆಗಳ ಅಡಿಯಲ್ಲಿ ಆ ಮಹಿಳೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಅವಧಿಯಲ್ಲಿ ನಾವು ನ್ಯಾಯವನ್ನು ಕೊಡಿಸೋಕ್ಕೆ ಸಾಧ್ಯ ಆಗುತ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೂ ಒಂದಿಷ್ಟು ಮಹಿಳೆಯರ ಮನಸ್ಸಿನಲ್ಲಿ ಏನಿದೆ ಅಂದರೆ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿದ್ರೆ ನನ್ನ ಹೆಸರು ಗೊತ್ತಾಗುತ್ತೆ, ನನಗೆ ಟಾರ್ಚರ್ ಆಗುತ್ತೆ, ಅಥವಾ ನನಗಿನ್ನೇನೋ ಸಮಸ್ಯೆ ಆಗ್ಬೋದು ಅಂತ. ಸೊ ಹಾಗಾಗಿ ಕೆಲವು ಸಮಸ್ಯೆಗಳು ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹೆಲ್ಪ್ ಲೈನಿಗೆ ಕರೆ ಮಾಡೋದು ವ್ಯವಸ್ಥೆ ಹೇಗಿದೆ ಅಂದರೆ ಮೇನ್ ಸರ್ವರ್ ಬೆಂಗಳೂರು ಇರುತ್ತೆ, ನಮಗೆ ಕಾಲ್ ಡೈರೆಕ್ಟ್ ಬರೋದಿಲ್ಲ. ಯಾವುದೇ ಮಹಿಳೆ ಫೋನ್ ಮಾಡಿದ್ರೆ ಬೆಂಗಳೂರಿಗೆ ಹೋಗುತ್ತೆ, ಅಲ್ಲಿಂದ ಕಾಲ್ ಡೈವರ್ಟ್ ಆಗಿ ನಮಗೆ ಬರುವಂಥದ್ದು. ಈ ವ್ಯವಸ್ಥೆಯಲ್ಲಿದ್ದಾಗ ನಾವು ನೇರವಾಗಿ ಅವ್ರದ್ದು ಯಾವುದೇ ಪ್ರಾಥಮಿಕ ಮಾಹಿತಿ ನಾವು ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಈ ಉದಾಹರಣೆಗೆ ನಾನೇ ಒಬ್ಬ ಇಲಾಖಾ ಅಧಿಕಾರಿಯಾಗಿ ನಾವು ಆವಾಗವಾಗ ನಮ್ಮ ಹೆಲ್ಪ್ಲೈನ್ಗಳ ಚೆಕ್ ಮಾಡ್ತಿರ್ತೀವಿ. ರೀಸೆಂಟ್ಲಿ ನಾನು ಚೈಲ್ಡ್ ಹೆಲ್ಪ್ಲೈನ್ಗೆ ಒಂದು ಕಂಪ್ಲೇಂಟ್ ಹಾಕ್ತೀನಿ, ನೋಡೋಣ ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಿದೆ ಅಂತ ಹೇಳಿದಾಗ ನನ್ನ ಹೆಸರು ಹೇಳೋದಿಲ್ಲ, ಬಟ್ ಸಮಸ್ಯೆನ ಹೇಳಿರ್ತೀನಿ ನಾನು. ಸೊ ಆ ಸಮಸ್ಯೆಗೆ ನಮ್ಮ ಚೈಲ್ಡ್ ಹೆಲ್ಪ್ಲೈನು ಒಂದು 2 ಗಂಟೆ ನಂತರ ಅಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಈ ಥರ ಕಂಪ್ಲೇಂಟ್ ಬಂದಿದೆ ಅನ್ನೋ ಒಂದು ಕಾಲ್ ಬಂದಿದೆ, ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಒಂದು ಹಾಸ್ಟ್ಲು, ಇಂಥವರು ಸೋ ಆ್ಯಂಡ್ ಸೋ ಇವರು ಡಿ ಜೆ ಎಲ್ಲ ಹೆಚ್ಚಿನ ಸೌಂಡ್ ಎಲ್ಲ ಹಾಸ್ತಾ ಇರ್ತಾರೆ ಅಂತ ಕೇಳಿದಾಗ ಆ ವ್ಯಕ್ತಿ ತಪ್ಪು ಒಪ್ಪಿಕೊಂಡು ಇನ್ಮೇಲೆ ನಾನು ಸ್ಪೀಕರ್ ಹಾಕೋದಿಲ್ಲ ಸರ್, ತೆಗಿತೀನಿ, ಕಡಿಮೆ ಸೌಂಡ್ ಇಟ್ಕೊಂಡು ಕೇಳ್ತೀವಿ ಅಂತ ಹೇಳ್ತಾರೆ. ಸೊ ಇದನ್ನು ತಮ್ಮ ಜೊತೆಗೆ ನಾನು ಯಾಕೆ ಹೇಳ್ಕೊಂಡೆ ಅಂದರೆ, ಯಾವ ಥರನ ಕೆಲಸಗಳನ್ನ ಇಲಾಖೆ ಮಾಡ್ತಾ ಇದೆ ಅನ್ನೋಕ್ಕೆ ಇದೊಂದು ನಮಗೆ ಎಕ್ಸಾಂಪಲ್ಸು. ಸೊ ಇಲ್ಲಿ ನಾನೊಬ್ಬ ಇಲಾಖಾ ಅಧಿಕಾರಿಯಾಗಿ ನನ್ನ ಹೆಸರು ಹೇಳಿ ನನ್ನ ನಂಬರ್ನು ಕೊಡ್ಬೋದಾಗಿತ್ತು, ಬಟ್ ನೋಡೋಣ ಇದು ಎಷ್ಟು ಕಾನ್ಫಿಡೆನ್ಸಿಯಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ನೋಡೋಕ್ಕೆ ಮಾಡಿರುವಂಥದ್ದು. ಸೊ ಇಲಾಖೆಯಲ್ಲಿ ಯಾವುದೇ ತರಹದ ಮಹಿಳೆ ಆಗಿರಲಿ ಮಗು ಆಗಿರಲಿ ಕಂಪ್ಲೇಂಟನ್ನು ಸಹಾಯವಾಣಿ ಮೂಲಕ ರಿಜಿಸ್ಟರ್ ಮಾಡಿದ್ರೆ ಅವ್ರ ಮಾಹಿತಿಯನ್ನು ನಾವು ಯಾರಿಗೂ ಕೊಡೋದಿಲ್ಲ, ಅವ್ರು ಯಾರು ಬಂದು ಕೇಳಿದ್ರು ನಾವು ಕೊಡೋದಿಲ್ಲ, ಗೌಪ್ಯವಾಗಿರುತ್ತೆ. ಸೊ ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನ ನಮ್ಮ ಸಹಾಯವಾಣಿಯೊಂದಿಗೆ ಹಂಚಿಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಸಖಿ ಒನ್ ಸ್ಟಾಪ್ ಕೇಂದ್ರದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಣ್ಣಪ್ಪ ಹೆಗಡೆಯವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯಿಂದ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply, and if you've completed a diploma, you can enter directly into the second year through lateral entry. Already a graduate, you're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty, and you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait, apply online today at kaher.edu.in. for more information visit Kaher JNMC campus, Nehru Nagar, Belagavi, or call 0831-244-444 extension 4327.
3: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 951

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: बैक वन मोर टाइम। देखिए मुझे लगता है मैं बहुत ही खुशनसीब हूँ क्योंकि इतने प्यारे लिसनर्स या श्रोता जो हमको मिले, जो जिनको वेलकम करने का मौका मुझे हर बार मिलता है, तो मुझे लगता है मैं बड़ा खुशनसीब हूँ। थैंक यू बने रहने के लिए। और आपने ट्यून किया है वेनु ध्वनि 90.4 KLE कनसु आरजे आयुष के साथ। दोस्तों मैं यहाँ एक फ्रेज का प्रयोग करूंगा जिसको हम कहते हैं कि द गैजेट्स ऑफ टुमारो। अब इसका मतलब बड़ा ही सिंपल सा है, इट रेफर्स टू द इनोवेटिव एंड कटिंग एजेस टेक्नोलॉजीज दैट आर ऑन द हॉरिजन ऑफ डेवलपमेंट and will shape the future of our daily lives। मतलब आने वाले gadgets की जो हमारे future में और भी मदद करेगी, हमारी जिंदगी को थोड़ा सा आसान कर देगी। चलिए उन्हीं में से कुछ known जो हमारी जानकारी में है आपको मैं बताता हूँ। जैसे foldable phones का मैंने आपको अभी उदाहरण दिया, tablets जो आप देख ही रहे हैं market में आजकल चल रहे हैं, foldable phones और laptops, AR glasses जो आजकल काफी famous हो रहे हैं, it helps users to access data, navigate and interact with digital elements seamlessly in the field of view। और इन सब में एक और हाइप आई थी, वो शायद आपने सुनी होगी, सेल्फ ड्राइविंग कार्स, जिनमें एक सबसे बड़ा नाम आता है वो है टेस्ला, जिसमें बिना ड्राइवर के भी गाड़ी चल सकती है जो ऑटोमेटिक होती है। तो ये क्या है, ये सारी चीजें है टेक्नोलॉजी। जानेंगे ऐसे कई और गैजेट्स के बारे में आफ्टर अ शॉर्ट सॉन्ग ब्रेक। तो सुनते रहिए हमारे साथ वेनु ध्वनि 90.4 KLE कनसु।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831-244-444 extension 4327.
4: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

0: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ. ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ದ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ಧಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25ರವರೆಗೆ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲಾ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಡ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025ರ ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ, ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 137,249 ಕೋಟಿ ರೂಪಾಯಿಗಳಾಗಿದ್ದು ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡಾ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡಾ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ್ರ ಸೀಮಾ ಬಲ ಎಸ್ಎಸ್ಬಿ ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಎಸ್ಎಸ್ಬಿ ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾ ಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ ಎಸ್ಎಸ್ಬಿ ಯೋಧ ರಾಷ್ಟ್ರದ ಜಾಗರೂಕ ರಕ್ಷಕನಾಗಿದ್ದು ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸರಸಂಘ ಚಾಲಕರಾದಂತಹ ಡಾಕ್ಟರ್ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೆಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು. ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೆಸಿನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.